0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗತಿಂದ ಇವತ್ತು ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಷಾಢಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಲೇ ಅದನ್ನ ಮಾತಾಡ್ಕ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂಗೆಂದು ಒಂದು ಪದ ಇತ್ತೆ ಅಂತ ನಾವು ಕೇಳಕ್ ಅಷ್ಟು ಲೈಕ್ ಇತ್ತು. ಹಾಕ್ತಾ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್?
3: ಇಪ್ಪದ ಹೆಂಗ ಹಳ್ತಾ ಇತ್ತು?
2: ಹಳ್ತಾ ನೀವೆಲ್ ಹಳ್ತಾತ್ರಿ, ಎವರ್ ಯಂಗ್, ಚಿರಾ ಯುವಕ ನೀವು. ಒಂಚೂರು ಮಂಡಿ ಕೂದ್ಲು ಹಣ್ಣಾಯ್ತು ಅಷ್ಟೇ.
3: ಮತ್ತೆಂತ, ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲತ್ತು ಒಂದ್ ಬದಿ ಹಂಗೆ
2: ಎಲ್ಲ
3: ಮೆಟ್ಲು ಹತ್ತು ಕಾತಿಲ್ಲ.
2: ಲಿಫ್ಟ್ ಇತ್ತಲ್ಲ ನಿಮ್ಗಂದಳಿ?
3: ಲಿಫ್ಟ್ ಇದ್ದರಿಗೆ ಇತ್ತು. ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕೋಕತ್ತೆ, ಜಗಲಿಗೆ ಇಳುತ್ತೆ, ಕಾಯಿ ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಆಚೆ ಈಚೆ ತಿರುಗಿಕತ್ತೆ, ಎಲ್ಲಿ ಜಾರತ್ತೋ ಎಲ್ಲಿ ಬೀಳತ್ತೋ ಎಲ್ಲ ಕೈಕಲ್ ಮಾಡ್ಕೊ ಅಂತ. ಹಳತಿನ ಕಾಲ ಅಲ್ಲ ಮಾಡ್ರೆ,
2: ನಿಧಾನಕ್ಕೆ ನಡಕ್ ನಿಧಾನವೇ
3: ಪ್ರಧಾನ. ಹೌದು, ನಿಧಾನ ಮತ್ತೆಂತ ಮಾಡೋದು.
2: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬತ್ರ ಎಲ್ಲಾ ಫಂಕ್ಷನ್. ಈಗ ಅಂದ್ರೆ ಅವ್ರಿಗೆ ಹಾಪಕ್ಕೆ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ಹೋತ್ರ. ಲಯನ್ಸ್ ಹಂಗ್ಳೂರು ಇದ್ರಲ್ಲಿ ಈಗಳು ವೆರಿ ಆಕ್ಟಿವ್ ಮೆಂಬರ್, ವೆರಿ ವೆರಿ ಯಂಗ್ ಮೆಂಬರ್ ಕೂಡ ಅಲ್ದ ನೀವು?
3: ಹೌದಪ್ಪ.
2: ಅಲ್ಲ,
3: 42 ವರ್ಷ ಆಯ್ತಲ್ಲ ಲಯನ್ಸ್ ಕ್ಲಬ್ ಹಂಗೆ. ಈ ಕ್ಲಬ್ ಎಲ್ಲ ಮೊದಲು ಕುಂದಾಪುರ ಕ್ಲಬ್ ಆಗಿದ್ದಿದೆ. ಒಂದ್ 8-12 ವರ್ಷ ಆದ ಕಡೆ ಹೆಂಗಳೂರು ಕ್ಲಬ್ ಸ್ಟೂರ್ ವಾಯದ್ರ 1-5 ವರ್ಷ ಆದ ನಂತರ ಆ ಕ್ಲಬ್ ಈಸ ಕರ್ಕೊಂಡ್ರೆ ನನ್ನ ಲಯನ್ ಕ್ಲಬ್ ಹಂಗ ಏನಂತ ಹೇಳ್ರೆ, ಹೋಗಿ ಸೇರೋಕಿಲ್ಲ, ಬೈ ಇನ್ವಿಟೇಷನ್ ಮಾತ್ರ ಕ್ಲಬ್ ಸೇರೋದು. ಅದೊಂದು ವಿಶೇಷ. ನನ್ನ ಸೇರ್ಸ್ಕೊಂಡೆ ಅಂದ್ರೆ ಯಾರು ಸೇರ್ಸ್ಕೊಂತಿಲ್ಲ, ಅಂದ್ರೆ
2: ಅವ್ರು ಇನ್ವೈಟ್ ಮಾಡ್ಕ,
3: ಇನ್ವೈಟ್ ಮಾಡ್ಕ, ಇವ ಅಡ್ಡಿಲ್ಲ ಯೋಗ್ಯ ಅನ್ನಳಿ.
2: ಯಾಕಂದ್ರೆ ನೀವು ಸಿಂಹದೊಟ್ಟಿಗೆ ಸೇರುದಲ್ದ, ಹಾಂಗಾಯ್ ಸಿಂಹಗಳು ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡ್ವಾ ಅಂತ.
3: ಲಯನ್ಸ್ ಕ್ಲಬ್ ಸ್ಪೆಷಲ್ ಅದೇ ಸ್ವಲ್ಪ, ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ, ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ದಿರ ಹಾಗೆ. ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ, ಹಳತಾದ್ಮೇಲೆ ಮತ್ತೆ ಯಾರು ಹೇಳೋಕೆ ಮರಿಲ್ಲ, ಅದಕ್ಕೋಸ್ಕರ ದಿನ ದುಡುಕೋಸ್ಕರ ಆ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದು ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
2: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ. ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತಲ್ಲ ಅಷ್ಟು ದಿನ ಅವ್ರ ಹತ್ರ ಇವತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು, 65 70 ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್ ನಾವ್ ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡ್ ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
3: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವು ಸರ್ತಿ.
2: ಯಾಕೆ
3: ಪ್ರಾಯ ಅದೊಂದು ಲೆಕ್ಕ ಇಟ್ಕತ್ತ
2: ಅದ್ರ ಲೆಕ್ಕ?
3: ಸತ್ಯ ಹೇಳುದ, ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗೆ ಹಂಗಲ್ಲ. ನಾನು 85 ಅಂತ ಹೇಳೋ ಖುಷಿ, ನಂಗೆ
2: ಖುಷಿ ಇದೆ, ಗರ್ವ ಇದೆ.
3: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಅಂತ ನಾನು ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಹ ಕೆಲವರು ಇದ್ರೆ ಹೆಸರಿಗೆ ಲಯನ್ಸ್ ಕ್ಲಬ್ ಬತ್ತಲ್ಲ ಏನಿಲ್ಲ. ನಾನು ಹಂಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ. ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು, ಅದರಿಂದ ನಂಗೆ ಅದು ಒಂದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತದೆ.
2: ಓಕೆ, ನೀವು 85 ಅಂದ್ರೆ ಈಗ ಆಷಾಢಿ ಹಬ್ಬ, 85 ಆಷಾಢಿ ಹಬ್ಬ ಕಂಡಾಯ್ತು ನೀವು
3: ಅಂದ್ರೆ ಸಣ್ಣ ಮುದ್ಲಿದೆಲ್ಲ ಗೊತ್ತಾಗ್ತದಲ್ಲಿ ಆಷಾಢಿ ಹಬ್ಬ ಅಂಬುದು ಮೊದ್ಲು ಮೊದ್ಲು ಗೊತ್ತಾತಿರ್ಲಿಲ್ಲ, ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು. ಆಷಾಢಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೋಗ್ತೇ ಇಲ್ಲ, ಉಮ್ಮುಕ್ ತುಂಬಕ್ ಹೊರಗಿದೆ ಅಂತ ಸಿಕ್ಕುದಿಲ್ಲ. ಏನು ಒಳಗೆ ಕೂಡಿ ಇಟ್ಟಿತ್ತದ ಸಾಂತಿಗೋಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು, ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಟ್ಟೆ ಎಲ್ಲ, ಅದನ್ನೆಲ್ಲ ಒಂದೊಂದೇ ತೆಗೋದು. ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕದೆ ಹೆಬ್ಬೆಲ್ಸ್, ಆಮೇಲೆ ನೀರಿಗೆ ಹಾಕದ್ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಓಲಿಂಗ್ ಸುತ್ತಿ ನೇಲ್ಸದ್, ಹೊಟ್ಟೆಣ್ಣೆ ನೇಲ್ಸದ್, ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗೇನಾಗ್ಬೇಕಂತ ತೋಡ್ ಬದಿಗೋ ಹೊಳೆ ಬದಿಗೋ ಹೋಯ್ಕೊಂಡು ಅಂತಾರೆ, ಕಾಣಿಗಿಣಿ ಅಂತ ಜಾರಿಗಿರಿ ಅಂತ ಇರ್ತಾರೆ. ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ಲದೆ, ಮತ್ತೆ ಒಣಕಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳಿ ಮೀನಿಂದೆಲ್ಲ ಬತ್ತತ್ತೆ. ಹೊಳಿ ಮೀನು ಇವಳು ಸಿಗ, ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳೆ ಮೀನು ಬತ್ತತ್ತೆ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ, ಬಹಳ ಕಷ್ಟದೆಲ್ಲ ಮುಡಿ, ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿ, ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ, ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ, ಮುಡಿ ಕಟ್ಟಿ ಹಾಳಾಗಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರೆ ಮುಡಿ.
4: ಓ, ಅದ್ರ ಮೇಲೆ ಸಗಣಿ ಸಾರಿಸೋದು ತಂಪಾಗಿಡುತ್ತ,
3: ತಂಪಾಗಿ ಚೂರು ಹಾಳಾಗ್ತಲ್ಲ, ಮತ್ತೆ ಹುಳ ಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕೆ ಇಲ್ಲ ಬಿಡಿ, ಬೀಜ ಎಲ್ಲ ಇರತ್ತಲ್ಲ ಹೆಚ್ಚಿದೆಲ್ಲ, ಈ ಉದ್ದಗಿದ್ದ ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ. ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇಡ್ತಾರೆ, ಫಸ್ಟ್ ಕ್ಲಾಸ್ ಇರ್ತದೆ, ಎಷ್ಟು ಸಮಯ ಹಾಳಾಗ್ತದೆ.
4: ಓಕೆ, ಸೊ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ, ಈಗಿನ ಫ್ರಿಜ್
3: ಪಟ್ಟ ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ ಹೌದು,
4: ಹೌದಲ್ಲ.
3: ಹುಳಗಳ ಎಂತದ್ದು ಬತ್ತಿಲ್ಲ ಗಣೆ, ಅದಕ್ಕೆ
4: ಸಗಣಿ
3: ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತಾರೆ ಬತ್ತಕ್ಕೆ.
4: ಹೌದು,
3: ನಕ್ಕುಳ ಸತ್ತೆ ಬತ್ತಿಲ್ಲ ಹೇಳ್ತಿರಲ್ಲ ಅಂದ್ರೆ, ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
4: ಅಲ್ಲ, ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ,
3: ನೆಲ ಚಂದ ಮಾಡಿ ಒರ್ದ್ರ ಆಮೇಲೆ ಮತ್ತು ತಂಪಾಪಿಗೆ ಗೆದ್ದಿಗೆ ಹೆಸರು ಕೊಡಿ ಬೇರೆ ಅದಲ್ಲ, ಹೆಸರು ಕೊಡಿ ಎಲ್ಲ ತಗೊಂಡ್ ಬಂದ್ರೆ ತಕೊಂಡು ಸಮ ಹಿಜ್ಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಟು ಅನ್ನೋ ಕ್ರಮ ಇದೆ,
4: ಹೆಸರು
3: ಕುಡಿ ಅದು ಪೊಳಗ್ ಉಟ್ಕೊಂಡು ಹೊಳಿತಿತ್ತು. ಮತ್ತೆ ಅದ್ರ ಮೊದ್ಲು ವರುದಿತ್ತು ಎಲ್ಲ, ವರು ಚಂದವೇ ಬೇರೆ,
4: ವರದ್ವಾರ ಸಾಕತ್ ಮರ್ರೆ
3: ಸಾಕತ್, ಮತ್ತೆ ಅದ್ರ ಕೂಕಂಡ್ರೆ ತಂಪಿತ್ ಕಣೆ, ಅಷ್ಟು ತಂಪ ಅದ್ರ ಕೂಕಂಡ್ರೆ ಆಯ್ಕೆ. ತಾಗಳಿನ ಕತೆಯೇ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗ್ ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಡ್ಲಿ ಮಾಮೂಲ್ ದೋಸೆ ಗೀಸೆಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ. ಏಪ್ರಿಲ್ ಮೇ ಶುರು ಆಗ್ತದೆ, ಗೆಣಗಿನ ಹಪ್ಪಳ ಬೇರೆ, ಹಸಿ ಹಲಸಿನ ಹಪ್ಪಳ ಬೇರೆ,
4: ಆಮೇಲೆ
3: ಹಪ್ಪಳ ಬೇರೆ, ಸಂಡಿಗೆ ಬೇರೆ, ಅದಕ್ಕೆ ಒಂದು ಏನು ಅದೊಂದು ಫ್ಯಾಕ್ಟ್ರಿ ಕಣೆ ಬೆಳಗ್ಗೆ ಮುಚ್ಚ ಎತ್ಕೊಂಡು ಎಷ್ಟು ಜನ ಸಂಭ್ರಮವೇ ಬೇರೆ, ಎಷ್ಟು ಜನ ಇಡೀ ಮನೆಯವರು ಅಲ್ಲಿ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು ಅದ್ರ ಮೇಲೆ. ಅದಕ್ಕೆ ಈಗ ಅದಕ್ಕೆ ಬೇರೆ ಅಂತ ಹೆಸರು ಇತ್ತಪ್ಪ, ಎತ್ತರ ಅಕ್ಕಿ ಹಪ್ಪಳದ ಇದಕ್ಕೆ ಎಂತ ಮರ್ತೋಯ್ತು ಕಣೆ, ಅಕ್ಕಿ ಹಪ್ಪಳ ಅದನ್ನ ಹಸಿಗೆ ತುಂಬ ರುಚಿ, ಅದು ಬಹಳ ಬೇಕು, ಉಪ್ಪಿನಕಾಯಿ ರಸ ಹಾಕಿ ತಿಂಬುದೊಂದು ಕ್ರಮ ಇತ್ತು, ಬಹಳ ರುಚಿ. ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
4: ಅದು ಟೇಸ್ಟ್ ಬೇರೆ,
3: ತುಂಬಾ ರುಚಿ. ಅಕ್ಕಿ ಹಪ್ಪಳ ಇದೆಲ್ಲ ಹಪ್ಪಳ ಮಾಡಿಸ್ಟ್ ಹಾಕಿ ಅದನ್ನ ಅದಕ್ಕೆ ಹಚ್ಚಿ ಮಾಡೋದ ಮಳೆಗಾಲದಲ್ಲಿ. ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ, ಸ್ವಲ್ಪ ಸಿಂಸಿ ಇರುತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ ಹೊರದ್ರೆ ಅದು ನಾಕ್ ಪಟ್ಟ ದೊಡ್ಡದಾಗ್ತದೆ, ಅದ್ರ ರುಚಿಯೇ ಬೇರೆ. ತೆಂಗಿನಾಣೆ ಹೋಗಿಕ್ಕೆ ಅಕ್ಕಿ ಹಪ್ಪಳ ತಿನ್ಕೆ, ಈಗ ತೆಂಗಿನ ಎಣ್ಣೆ ಇಲ್ಲ, ಅಕ್ಕಿ ಹಪ್ಪಳೂ ಇಲ್ಲ ಬಿಡಿ.
4: ಕರೆಕ್ಟ್.
3: ಆ ಕಾಲ ಒಂದಿತ್ತು, ದಿವ್ಯ ತಾನ ಆಗಿತ್ತು ಅಂತಾರಲ್ಲ, ಆ ನಮೂನಿ ವ್ಯಾಪಾರ ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಹೊಸ ಹೊಸತೆಲ್ಲ ಮಾಡ್ತಾರೆ, ದಾಸನ್ ಸೊಪ್ಪನ್ ಕೇಂಡಿ ಪುಕ್ಸ್ ಹಾಕಿ ನೀವು,
4: ದಾಸನ್ ದಾಸವಾಳ ಹೂವಿನ ಸೊಪ್ಪ,
3: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳವೇ ಆಯ್ತು, ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರೆ, ರುಚಿ ಅದ್ಕೊಂಚ
4: ದ್ವಾಸಿ,
3: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ಮನೆಯಿಂದ ಏನೇನು ತುಪ್ಪ, ಮನೆಯಿಂದೆಲ್ಲ ಏನೇನು ತುಪ್ಪ ಗಣಿ ಅದು ಹಾಕೊಂಡು, ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬುದು ಬಹಳ ಲಾಯ್ಕೆ. ಕಣ ನಾನು ಅಕ್ಕಿ ಹಪ್ಪಳ ನೆನಪಾಯ್ತು, ದೊಡ್ಡ ಅಂತಾರೆ ಅದಕ್ಕೆ
4: ದೊಡ್ಡ,
3: ಅದು ಆ ರುಚಿಯೇ ಬೇರೆ. ಇದೆಲ್ಲ ಆಗಳಿ ಸಿಕ್ಕೋದು ಮಳೆಗಾಲ ಮಾಡಿ ತಿಂಬಕಲ್ಲ, ಆಷಾಢಿಗೆ ಅಂತೂ ಬೇಕತ್ತ. ಮತ್ತೆ ಇದ್ದ ಕೆಲಸ ಇಲ್ಲ, ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲರು ಹೂಟಿ ಸಾಗೋಳಿ ನಟ್ಟಿ ಅಂದಾಳೆ, ಅದೇ ಗಡಿಬಿಡಿ ಆಯ್ತು, ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ. ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು, ಇಡೀ ವರ್ಷಕ್ಕೆ ಬೇಕಾಗದೆ ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬಕ್ ಬೇಕಾಗೋದೇ ಬೆಳೆದೇ ಅದು ಒಂದ್ರಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ, ಅದಕ್ಕಿಂತ ದೊಡ್ಡದ ಯಾವ್ದು ಅಂತ ಹೇಳ್ತಾರೆ, ಮತ್ತೊಂದಿಲ್ಲ ಒಳ್ಳೆ ಸಾಗುವಳಿ ಲಾಯ್ಕ ಆದ್ರೆ ಸರಿ ಅಷ್ಟೇ, ತುಂಬಾ ಬೆಳಿಗ್ಗೆ.
4: ಮತ್ತೆ ಆಷಾಢಿ ತಿಂಗಳ ಮಳೆ ಬಪ್ಪುದಂದ್ರೆ ಮಳೆ, ಹೌದು
3: ಇವತ್ತಿನ ಮಳೆ, ಈಗ ಅದ್ರಂಗೆ ಮಳೆ ಫಸ್ಟ್ ಭರಣಿ ಕೃತಿಕ, ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತರ, ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ, ಅದು ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ, ಕಾದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತ ಅಂತ ಹೇಳ್ತಾರೆ, ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ, ನೀವು ನಂಬಲಿಕ್ಕಿಲ್ಲ, ಮೇ ಎಲ್ಲ ಆಗಿ ಹಾಕಿ ಮೇ ಹತ್ರವಾದಿ ಆಗಿ ಅಂತ ಹೇಳ್ತಾರೆ. ಅದಕ್ಕೆ ಹತ್ರವಾದಿ ಅಂತ ಒಂದು ಇದೇ ಇತ್ತು ಕೆಲವರು, ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಆಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗ ಬೇಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ ಹತ್ತನೇ ದಿವಸಕ್ಕೆ ಆಗಿ ಹಾಕ್ತದೆ. ಅದು ಸರಳ ಇಪ್ಪತ್ತೆಂಟು ದಿನಕ್ಕೆ ಕೀಳಕ್ಕೆ, ಕೊಣ ಬೇರೆ ಹೊಳಗೆ ಬೇರೆ, ಅಂದ್ರೆ ಮುಂಬೆಳಸ ಮತ್ತೆ ಹಿಂಬೆಳಸ ಅಂದ್ ಎರಡು ಇತ್ತಾರೆ. ಮುಂಬೆಳಸ ನಾಲ್ಕೇ ತಿಂಗಳು ಒಳಗೆ ಬೆಳೀತು, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವು ಬೆಟ್ಟ ಗೆದ್ದಿಗೆಲ್ಲ ಮುಂಬೆಳಸ ಹಾಕ್ತ, ಬೈಲ್ ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರು ಇಳಿದೆಲ್ಲ ಕೊಯ್ದು ಕಟ್ಲೆ. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗಲೇ ದೋಣಿ ಹಾಕ್ತಾರೆ ಅಂತ ಹೇಳ್ತದೆ. ಅಶ್ವಿನಿ ಭರಣಿ ರೋಹಿಣಿ ಕೃತಿಕಾ ಕಾಯಕ ಮೃಗಶಿರ ಆಗಲಿಗೆ ನಟ್ಟಿಲ್ಲ, ಯಾವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ತೆ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರುತ್ತೆ. ಈಗ ಅಶ್ಲೇಷ ಅಂತ ಗಣೆ, ಇಷ್ಟು ಮಳೆ ಬಪ್ಪಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ ಲೇಷ ಅಂತಾರೆ.
4: ಓಕೆ, ಅದು ನಮ್ದು ಮೊದಲು ಬರ್ಕಿದ ಮಳೆ ಯಾವ್ದು ಬರ್ಲಲ್ಲ ಸಮ
3: ಬರ್ಲಿಲ್ಲ. ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರ್ವಸು, ಪುನರ್ವಸು ಒಳ್ಳೆ ಮಳೆ ಅದು, ಅದು ಸಾಕಷ್ಟು ಬರ್ಲಿಲ್ಲ. ಪುಷ್ಯ ಲಾಯಕ್ ಬಂತು ಈ ವರ್ಷ, ತೊಂದರೆ ಇಲ್ಲ, ಆದ್ರೆ ಕೆಲವು ಸತ್ಯ ಬರ್ತಿಲ್ಲ. ಈ ರೀತಿ ಪ್ರತಿ ನಕ್ಷತ್ರ ಮಳೆಗೆ ಹದಿನಾಲ್ಕು ದಿವಸ ನಕ್ಷತ್ರ ಮಳೆ, ಪ್ರತಿ ನಕ್ಷತ್ರಕ್ಕೆ ಬದಲಾವಣೆ ಆದ್ ಗೊತ್ತಾಗ್ತದೆ. ಯಾಕಂತ ಹೇಳಿ ಗುಡುಗು ಬರ್ತಾ ಇರೋದ್ನ, ಪ್ರತಿ ನಕ್ಷತ್ರ ಬದಲಾವಣೆ ಆಗುವಾಗ ಗುಡುಗ ಆ ಮಳೆ ಸ್ಟೈಲೇ ಬೇರೆ ಇರುತ್ತೆ. ಮತ್ತೊಂದು ಬಿಡ್ಕಟ್ ಹಿಡುವುದೊಂದು ಎರಡು ಇರುತ್ತೆ,
4: ಬಿಡ್ಕಟ್ ಹಿಡುವುದು ಕರೆಕ್ಟ್.
3: ಅಂದ್ರೆ ಕೆಲವು ಸತಿ ಕೆಲವು ಮಳೆ ಪ್ರಾರಂಭ ಬತ್ತ ಮಧ್ಯ ಕೈ ಕೊಡುತ್ತೆ, ಆಮೇಲೆ ಬಿಡ್ಕಟ್ಟ ಮತ್ತೆ ನಾಲ್ಕು ಮಳೆ ಬಂದವ್.
4: ಅಲ್ಲ ಲೆಕ್ಕಾಚಾರ ಹೆಂಗೆ, ಪ್ರತಿ ಹದಿನಾಲ್ಕು ದಿನಕ್ಕೆ
3: ಮೂರುವರೆ ಹದಿನಾಲ್ಕು, ಇಪ್ಪತ್ತೇಳು ನಕ್ಷತ್ರ ಅಲ್ಲ, ಪ್ರತಿ ಒಂದು ಇಪ್ಪತ್ತೇಳು ಒಂದೂರ ಅರವತ್ತೈದು ಗುಣಿಸಿ ಇಪ್ಪತ್ತೇಳು ಅಂದ್ರೆ ಹದಿಮೂರುವರೆ ಚಿಲ್ಲರೆ, ಹದಿಮೂರು ಚಿಲ್ಲರೆ ಬರ್ತದೆ. ಒಂದೊಂದು ನಕ್ಷತ್ರ ಹದಿಮೂರು ಜನ ಚಿಲ್ಲರೆ ಇರುತ್ತದೆ. ಆ ನಕ್ಷತ್ರಕ್ಕೂ ಸಾಧಾರಣ ಅದ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರದ ಲಕ್ಷಣ ತೋರಿಸಿಯೇ ಹೋಗುತ್ತೆ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ.
4: ಓಕೆ,
3: ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು ಕೆಲವರು. ಇದಾದ ನಂತರ ಕಾತದೆ ಆದ ನಂತರ ಇದು ಬರ್ತದೆ, ಸುಗ್ಗಿ ಬರ್ತದೆ. ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳಸಾಗೆ ಎಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ, ಈಗ ಮೊದಲು ಭತ್ತಗಳಿಲ್ಲ, ಮೊದಲು ಹೊಳಗೆ ಇತ್ತು, ಕಣುವ ಇದ್ದ ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
4: ಈಗ ತಳಿಗಳೇ ಬೇರೆ ಅಲ್ಲ,
3: ಈಗ ಪಿ ಟಿ ಬಿ ನೈನ್ ಇನ್ನೊಂದು ಮತ್ತೊಂದು ಬಂದು. ಈಗ ಇರುವ ತಳಿಗಳಂದ್ರೆ
4: MOU4
3: ಅಂತ ಹೇಳ್ತಾರೆ, ತುಂಬಾ ಲಾಯಕ್ ಇದು ಹತ್ತು. ಮತ್ತೆ ಯಾವ್ದು ಕಡೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತ ಗಿಡ್ಡ ಇದು.
4: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
3: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು. ಬಟ್ ಅದು ಇದು ತೂಕ ಇಲ್ಲ, ಮತ್ತ ಕಾಯಿಲೆ ಹುಟ್ಟ ಹೆಚ್ಚದು.
4: ಬಟ್ ಅದ್ರ ಭತ್ತ ಲಾಯ್ಕಲ್ಲ,
3: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲದ ಆ ಕಾಲದಲ್ಲಿ.
4: ದನ ಐತಲ್ಲ ಮನೆ,
3: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಪೂರ ಅದ್ರ ಬಂದು ಟೆಲ್ಲರ್ ಬಂದಿತ್ತು. ಎಂತ ಮಾಡ್ಬೇಕಂತ ಮತ್ತೆ ತಿಂಡಿ ಆ ಸಡಿ ಬಗ್ಗೆ ಅದ್ರದೊಂದು.
4: ಮತ್ತೆ ಈ ಮಳೆ ಜೋರ್ ಬರತ್ತಲ್ಲ, ತೊಡು ಜಾಸ್ತಿ,
3: ತೊಡು ಜಾಸ್ತಿ
4: ಮನೆ ಒಳಗೆ ಇಪ್ಪದ ತೊಡು
3: ಇಲ್ಲ, ಯಾರೇ ಇಲ್ಲ. ಮತ್ತೆ ಎಂತದ ಇಟ್ಟೊತ್ತಿ ತಿಂಡಿ ಎಲ್ಲಿ ಬರ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಆಷಾಢಿ ಹಬ್ಬ ಹ್ಯಾಂಗ ಹುಟ್ಟಬದಕ್ಕೆ ಒಂದು ನಮ್ಮಲ್ಲೊಂದು ಯಾರು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ. ನಟ್ಟಿ ಎಲ್ಲ ಆಯ್ತು, ಕಾರ್ ತಿಂಗಳಾಯ್ತು, ಆಷಾಢಿ ಬಂತು, ಆ ನಂತರ ಕಳಿ ಹಕ್ಕೋದು ಬಂತು, ಕಳಿ ಆಯ್ತು. ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ, ಕಾರ್ಮಿಕರೆಲ್ಲ ಬಂದವರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಕ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗುವಳಿದಾರರಿಗೂ ಅಷ್ಟೇ, ಮತ್ತೆ ಅವ್ರ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದ್ ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ. ಆದ್ಗತಿ ಅಂದ್ರೆ ಹಿಂದಿಂದ ಯಾರು ಹೇಳಿ ಎಲ್ಲಿ ಹುಟ್ಟಿತೋ ಎಷ್ಟು ಸತ್ಯೋ ಸುಳ್ಳು ಅಂತ ಗೊತ್ತಿಲ್ಲ. ಮನೆ ಹಳೆಯರೊಬ್ರು ಯಜಮಾನ್ರ ಸೀದ ಕೋಡಿ ಕೋಲ್ ಹಿಡ್ಕೊಂಡು ಮಳೆ ಬತ್ತೆ ಇಪ್ಪತ್ತೆ ನಿಧಾನ ಗೆದ್ದಿ ಬದಿ ಹೋರಿ ಗೆದ್ದಿ ಬದಿ ಹೋಗಿವೆ. ಹಾಗೆ ಕಾರ್ಮಿಕರು ಅದೊಂದು ಕೊಲೋನಿ ಇರುತ್ತಲ್ಲ, ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ. ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೊಣ ಗೊಣಗೋಣ ಮಾತಾಡತ್ಕೆ ಅಂತ ಒಡೆಯರಲ್ಲೇ ನಿತ್ಕೊಂಡ್ರು. ಇದು ಎಂತ ಮಾತಾಡ್ತಿರ್ಕ ಅಂಬ ಒಳಗಂತ ಎಂಬತ್ತಿಗೆ ಅಲ್ಲ ತಿಂಬಕ್ಕೆ ಒಂಬ ತಿಂಬಕ್ಕೆ ಇಲ್ಲಿ ಎಷ್ಟು ದಿವಸ ಆಯ್ತು, ಒಂದು ತಿಂಡಿ ಇಲ್ಲೇ ಒಂದು ತೋಡು ಹತ್ತಂದ್ರೆ ಎಂತದು ಇಲ್ಲ, ಎಲ್ಲಾರು ಅಳಿ ಓಡ್ತಿರ ಎಲ್ಲ ಸತ್ತೀರ, ಒಂದು ಬಜ್ಜಾರ ಮಾಡ್ತಿದ್ರೇನೋ ಅದ್ರಗವ್ರ ಒಂದು ಒಂದು ಉಣ್ಲಕ್ಕಿತ್ತಾಕ ಅಂತ ಅಂತ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವು ಹರಿಸ್ತವ ಅಂತ ಹೇಳಿ ಸಿಟ್ ಬಂದ್ ಸೀದ ಮನೆ ಬಂದ್ರ. ಮನೆ ಬಂದ್ ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಎಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದೊಂದು ಮಾಡಿಬಿಡಿ ಕರ್ದ ಅವ್ರಿಗೆಲ್ಲ ಒಂದ್ ಸಮಾ ಉಂಕಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡಬ್ಬು ಕಾಯಲ್ಲ ಹಿಂಗ ಅಂತಾರ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಹಾಕಿ ಅಂದಳೆ ಹೇಳ್ರಮ್ಡ. ಅದರಿಂದ ಆಷಾಢಿ ಹಬ್ಬ ಹುಟ್ಟತಾಳೆ ಒಂದು ಪ್ರತೀತಿ ಹಬ್ಬ. ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಂಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರು ಕೂಡ ತುಂಬಾ ಕಷ್ಟ. ಎಷ್ಟು ಎಲ್ಲಿವರೆ ಕಷ್ಟ ಅಂತ ಹೇಳಿದ್ರೆ, ಇದು ನಾನು ಹೇಳೋದೊಂದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮನೇನೆ ಕಟ್ಕೊಂಡ್ರು ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡವಂತೂ ಸಿಕ್ಕಾಬಿಟ್ಟು ಸಾಗೋಳಿ ಇದ್ದಾರೆಲ್ಲ. ಗಂಡಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ, ಈಗಿನ ಕಣಗೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾರಿಕೆ. ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿ ಇದ್ದಾರೆಲ್ಲ ಎಲ್ಲರಿಗಂತ ಇಲ್ಲ. ಮೇಲೆ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರಳ್ಳಿ ಆರೂರು ತುಂಬಾ ಇತ್ತು ಊರುಗಳಲ್ಲಿ. ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗಿಂತ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲಿ ಅಡಕೆ ತೋಟ ಮೇಯ್ನ್, ಒಂದ್ ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವರೇ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರೆ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ. ಅಲ್ಪ ಸ್ವಲ್ಪ ಬತ್ತು, ಯಾಕೆ ಇವ್ರಿಗೆ ಲೆಕ್ಕಾಚಾರ ಮಾಡಿಗ ದುಡ್ಡೆಲ್ಲ ಕೊಡಬೇಕಲ್ಲ, ಅದಷ್ಟು ಲೆಕ್ಕಾಚಾರ ಬತ್ತತ್ತೆ. ಈ ಆಳ ಕಾಳನ್ನೆಲ್ಲ ಕರ್ಕೊಂಡು ಗಟ್ಟಕ್ಕೆಲ್ಲ ಹೊತ್ತಿದ್ರು, ಅಲ್ಲಲ್ಲಿ ಹಾಕಿ ಅವ್ರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು ಹೆಚ್ಚಿನವ್ರು ಅವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗೆ ಇರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡು ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬೊಂಬೆ ಹೆಗ್ಗೆಡ್ತಿಂಗ್ ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತು ಅವ್ರ ಕುವೆಂಪು ಬರೋದು ಕಾದಂಬರಿ. ಕುವೆಂಪು ಅವ್ರ ಮನೆ ಬದಿಗೂ ಇಲ್ಲಿನ ಆಳುಗಳೇ ಇದ್ದಿತ್ತು. ತಮ್ಮ ಈ ಬದಿಯವರೇ ತಣೆಯು ಹಿಲಿಯಾಣ ಬೆಳವೆ ಆಚೆ ಮಡವಕ್ಕಿ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರ ಇದ್ದಿರಲ್ಲ. ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು, ಇವ್ರ ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಟಾಕಿರ್ತಿತ್ತು. ಅವರಿಗೆ ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು. ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು. ಇಲ್ಲಿ ಈ ಕಾರ್ಮಿಕರು ಎಂತದ್ದು, ಅವ್ರ ಮನೆಗೆ ಎಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವ ಜೀವಮಾನಡಿ ಅವನ್ ಸಾಲ ತೀರುವುದಿಲ್ಲ.
4: ಅದ್ಯಾಕೆ
3: ಹಂಗಂತ ಹೇಳಿ ಇವ್ರು ಕೊಡುದಿತ್ತಲ್ಲ, ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ,
4: ಚಕ್ರ ಬಡ್ಡಿ
3: ಚಕ್ರಬಡ್ಡಿ ಒಟ್ಟಾರ ಹಾಕ್ತಾ ಇಕ್ಕಂದು. ಯಾಕಂದ್ರೆ ಅವ ಮತ್ತೆ ತಪ್ಪಿ ಹಪ್ಪಕ ಸಾಲ ತೀರುಕಾಗಂದು ಇವ್ರದ್ದು ಉದ್ದೇಶ. ನಮ್ಗೆ ಕೈ ತಪ್ಪಿ ಹಪ್ಪಕಾಗ ಆಳ ಅಂದಾಳೆ. ಮತ್ತೆ ಅದ್ರ ಆಳುಗಳನ್ನ ಕೊಳ್ಳುವುದು ಅದೆಲ್ಲ ಮಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನವ್ರ ಖರ್ಚು ದುಡ್ಡು ಬೇಕು, ಅವ್ರ ಹತ್ರ ದುಡ್ಡದೆ ಅಂತ ಇಪ್ಪದಲ್ಲ. ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡು ಹೋಗಿ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಇಡಿ ಅಲ್ಲಿ ದುಡಿತಾ ಇಕ್ಕಣ. ಊರಂಗೆ ಇವ್ರು ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿಂಗೆ. ಈ ರೀತಿದ ಒಂದು ಕಟ್ಟುಪಾಡು ಆಗಳಿತ್ತು. ಆಷಾಢಿ ತಿಂಗಳು ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ ಆಷಾಢಿ ಅದನ್ನ ಸ್ವಾಮಿ ಕನ್ಯೆ ಬತ್ತತ್ತು ನಡೀತತ್ತು. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನಂಗೆ ಹೊಸ ಹೊಸ ತಿಂಡಿ ತಿನಿಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಳು ಹೇಳ್ದಂಗೆ ದಾಸಂದ್ರ ಮತ್ತೆ
4: ಕ್ಯಾನಿಗಂಡಿ
3: ಇತ್ತು. ಕ್ಯಾನಿಗಂಡಿ ಅಂಬಕ್ಕೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಣ್ಣ 51-52 ಸಮಯದಂಗೆ ಬಹಳ ಇದು ಬಂತೆ, ಆಹಾರದ ಕೊರತೆ ಬರಗಾಲ ಬಂದಂಗ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು. ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟೋ ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ್ಮಟ್ಟೆ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಸಿಕ್ಕಾಪಡೆ ಬೆಳೆದ್ ಬರ್ಮದ್ದು ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದ್ದಿದೆ. ಮತ್ತೆ ಇಲ್ಲಿ ಅಣ್ಣ ಕಮ್ಮಿ ಹೌದು, ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ. ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವಂಗೆ ಅಕ್ಕಿ ಬಪ್ಪದ್
4: ಮಚ್ಚುವೆ ಅಂದ್ರೆ
3: ದೊಡ್ಡ ಮರ ಅಲ್ಲ, ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡಗ ಅಲ್ಲ, ಸಣ್ಣ ಹಡಗ ದೋಣಿ, ದೊಡ್ಡ ದೋಣಿಗಳು. ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ, ಹಂಚಲ್ಲಿ ಹಪ್ಪದಿತ್ತಲ್ಲ ಪೂರ, ಅದೇ ಮಚ್ಚುವಂಗೆ ಹಪ್ಪದೆ ದೋಣಿ ತಕೊಂಡೆ. ಅಲ್ಲ ತೀರ ಬದಿ ಬತ್ತಲ್ಲ ಅದ ಬಾಗ್ಪುರ ಅಂತ ಆಗಳ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನೋ, ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ದೊಡ್ಡದೆ ಅದು. ಅದು ಇದ್ರಂಗೆ ಹಾಗೆ ಇಟ್ಕೊಂಡು ಬಹಳ ಡೀಪ್ ಸೇಲ್ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತದ ಮಚ್ಚುವೆ. ಇಲ್ಲಿಂದ ಬಾಂಬೆಗೆ ಹಪ್ಪದ್ರೆ ಅದ್ರಂಗೆ ಮಚ್ಚುವಂಗೆ ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರ್ತ ಅಲ್ಲಿ ಪೂರ ಮಚ್ಚುವಿಗೆ ಇಲ್ಲಿಂದ ನಮ್ ಹತ್ರ ಇಲ್ಲ ನಮ್ದಿದೆ. ನಂತರ ಮಲ್ಪೆಂದು ಕೂಡ ಹೋಗ್ತಿತ್ತು. ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗಾರಕಟ್ಟೆ ಬಹಳ ಫೇಮಸ್
4: ಐತೆ.
3: ಹಂಗಾರಕಟ್ಟೆ ದೊಡ್ಡ ಬಂದ್ರ ಮತ್ತೆ ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತಿನಿ. ಈ ಹಂಚುಗಳು ಪೂರ ಹತ್ತಿದ್ದೆ ಅದ್ರಂಗೆಲ್ಲ
4: ಹಂಗರ್ ಕಟ್ಟೆ ಬಂದರಿಂದಾನೆ.
3: ಹೌದು ಸಿಕ್ಕಾಪಟ್ಟೆ ಹತ್ತಿತ್ತಿಲ್ಲ.
4: ನಮ್ಗೆ ಹತ್ರ ಮರೆ ತುಂಬಾ ಅದು.
3: ನೀವು ಹೋಯಿರಲ್ಲ
4: ನಾವು ಹಾತೆ ಇರುತ್ತೆ
3: ಈಗ ತುಂಬಾ ಮತ್ ಪುನಃ ಡೆವಲಪ್ ಆಗ್ತೈತಿ ಈಗ ಅಲ್ಲಿಗೆ
4: ಮತ್ ಬಂದರ ಅತ್ತ
3: ಅಲ್ಲ ಅದೇ ಅದರಿಂದ ಸ್ವಲ್ಪ ಚುರುಕು ಆಗ್ತೈತಿ ಅದ್ರಂಗೆ.
4: ಓಕೆ ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬರ್ತದೆ
3: ಎಲ್ಲ ಬಂದ ರೈಲು ಇದು ಸ್ಟೇಷನ್ ಹಂಗೆ ಎಂತ ರೇಷನ್ ಕಾರ್ಡ್ ಈಗ ಇತ್ತಲ್ಲ ಹಂಗೆ ಈ ರೀತಿ ಎಲ್ಲ ಬೇರೆ ರೀತಿ ಚಿಮ್ಮಣ್ಣೆ ಅದು ರೇಷನ್ ಕೊಡುದು ಸಕ್ಕರೆ ರೇಷನ್ ಅಕ್ಕಿ ರೇಷನ್ ಮತ್ ಜೋಳ ಅಂತ ಬರ್ತಿತ್ತು ಆಗಳಿಗೆಲ್ಲ ಆಹಾರ ಇದು ಕಮ್ಮಿ ಅಲ್ಲ ಆಗಳಿಗೆ ನೀವು ಹೇಳದ್ ಕ್ಯಾನಿಗಂಡಿ ಒಳ್ಳೆ ಡಿಮಾಂಡ್ ಕ್ಯಾನಿಗಂಡಿ ಮತ್ತೆ ಹಣಿಬೆಂಡ ಹಣ್ಣು ಅದ್ಕೊಂಡಿರಿ ನೀವು ಹಣ್ಣ ಬೀಳತ್ತ
4: ಲೈಕ್ ಇರುತ್ತೆ
3: ಅದನ್ನ ತೇಗದ ಎಲ್ಲೋ ಕಲರ್ ಅದ್ರೊಳಗೆ ಒಂದು ಪಲ್ಪ್ ಕಣಂಗಿರೋದು ಅದನ್ನ ತಿನ್ಕೊಂಡು ಹೊಟ್ಟೆ ಹರ್ಕೊಂಡಿದ್ರು ಅವಸ್ಥೆ ಕಂಡ ಕ್ಯಾನಿಗಂಡೆ ಮಾತ್ರ ಭಯಂಕರ ತುರ್ಸುದ್ ಬಾಯಿ ತುರ್ಸ ಅದನ್ನ ಎಣಸ್ಕೊಂಡ್ರೆ ಇತ್ತೇ ಇಲ್ಲ ಕ್ಯಾನಿಗಂಡಿ ಬಾಯಿಗಿಂಡೋದು ಅದು ಇಂತಿಷ್ಟಂದ್ ಹೇಳೋ ಸಾಧ್ಯ ಇಲ್ಲ ಕ್ಯಾನಿಗಂಡಿ ಕೂಡ ಗುಡ್ಡಿ ತುಂಬಾ ಒಂದೇ ಒಂದು ಕ್ಯಾನಿಗಿಡ ಇಲ್ಲ ಅಷ್ಟೋರೆ ತಿಂತಿರ್ಲಿಲ್ಲ ಏನೆಲ್ಲ ಹೊರಗೆ ಹೊರಗೆ ಏನೆಲ್ಲ ಸಿಕ್ತಿತ್ತೋ ಅದನ್ನೆಲ್ಲ ತಿಂತಿತ್ತು ಆ ಕಾಲದಂಗೆ ಹಣ್ಣು ಹಂಪಲ ಎಲ್ಲ ಆಯ್ತು ಮತ್ತೆ ಹಲಸಿನ ಹಣ್ಣಿ ಒಳ್ಳೆ ಡಿಮಾಂಡ್ ಆ ಕಾಲದಂಗೆ ಅಲ್ಲ ಮತ್ತೆ ಆ ಮೂಡ್ಲೆ ಒಂದು ಹಲಸಿನ ಮರ ಏನು ಸೋಲಪ್ಪ ಅಲ್ಲ ಎಷ್ಟೋ ತಿಕ್ಕೊಂಡ ಹಲಸಿನ ಹಣ್ಣೆ ಉಡಿ ಹೋಗಿ ಬಂದು ತಿಂಬುದು ಹಲಸಿನ ಹಣ್ಣೆ ಮೊನ್ನೆ ಊಟಕ್ಕೆ ಬಂದು ತಿಂಬುದು ಹಲಸಿನ ಹಣ್ಣೆ ಸಾಯಂಕಾಲ ಬಂದು ತಿಂಬುದು ಹಲಸಿನ ಹಣ್ಣೆ ಬೇರೆ ಬೇರೆ ಇದು ಬಕ್ಕಿ ಎಂತ ಯಾವ್ಯಾವ ನಮ್ನಿ ಹಲಸಿನ ಹಣ್ಣು ಬಕ್ಕಿ ಏನ ಇಂಬ ಏನ ಚಂದ್ರ ಬಕ್ಕಿ ಅಂದ್ರೆ ಆ ಬಕ್ಕಿ ಅದೇ ಬೇರೆ ಬೇರೆ ಹೆಸರಲ್ಲಿ ಇತ್ತು ಬಕ್ಕಿ ಮರ ಹಲಸಿನ ಮರಕ್ಕೆಲ್ಲ ಹಲಸಿನ ಹಣ್ಣು ಒಂದು ಇದು ಒಟ್ಟಾರೆ ಆಹಾರದ ಕೊರತೆ ನಾ ಅಂತ ನಂಗೆ ಸರಿ ನೆನ್ಕೊಂಡು ಮತ್ತೊಂದಿತ್ತು ನಮ್ಮ ಕಡೆಯಲ್ಲಿ ಕಡದಾರಣೆ ನಾಳೆ ಒಂದು
4: ಹಂಗಂದ್ರೆ
3: ಮಳೆಗಾಲದಂಗೆ ಸಾಮಾನ್ಯ ವರ್ಗದಾರ ಸಣ್ಣ ಸಾಗುಳಿದಾರ ಅವ್ರದೆಲ್ಲ ಏನಾಯ್ತು ಬೆಳದ್ಪುರ ಗೇಣಿ ಕೊಟ್ಟು ಕಾಲಿ ಆಯ್ತು ಆ ಸಡಿ ತಿಂತ ಕಾರ ಸಡಿ ಸ್ವಾಣಿ ತಿಂಗಳ ಬಪ್ಪತ್ತಿಗೆ ಮನೆ ಅಕ್ಕಿ ಕಾಲಿ ಕೂಲಿ ಇಲ್ಲ ಕೂಲಿ ಇದ್ರೆ ಕೂಲಿ ಹಿಂಗಾರು ಅಕ್ಕಿ ಸಿಕ್ತಿತ್ತು ಕೂಲಿ ಹೋಗಿಲ್ಲ ಉಪವಾಸ ಕಮ್ಕತ್ತ ಸೀದಾ ಒಡೆಯರ ಹತ್ರ ಬಂದ್ರು ಅಥವಾ ಯಾರೋ ಒಬ್ಬ ದನಿಗಳ ಹತ್ರ ಬಂದ್ರು ನೋಡಿ ಅಕ್ಕಿ ಕೊಡ್ತೀರ ಅಳಿ ಆಯ್ತು ಒಂದ್ ಮುಡಿ ಅಕ್ಕಿ ಕೊಡ್ತೇನೆ ಮೂರ್ ಮುಡಿ ಸಾಗೋಳಿ ಯಾರು ಕೂಡ ಮೂರ್ ಮುಡಿ ಭತ್ತ ಅಳಿಕನೇನ ಅಂತ
4: ಒಂದ್ ಮುಡಿಗೆ ಮೂರ್ ಮುಡಿ
3: ಭತ್ತ
4: ಭತ್ತ
3: ಕೆಲವರು ಹೆಚ್ಚು ಮಾಡ್ರಿ ಇದ್ರು ಕೆಲವೆಲ್ಲ ವರ್ಗದಲ್ಲಿ ಈಗ ನಮ್ಮವರೇ ಇಪ್ಪು ಸಾಕು ನಮ್ ಪೈಕರಿ ಇಪ್ಪು ನಮ್ ಕುಟುಂಬದವ್ರ ಇಪ್ಪು ನಮ್ ತೀರಾ ರಿಲೇಷನ್ಸ್ಗಳು ಇರ್ಬೋದು ಬಹಳಷ್ಟು ಜನ ಇದು ನಮ್ದಂತಲ್ಲ ಮೂಡ್ಲೈನ ಇರುವಂತ ಅನೇಕ ಮನೆಯಂಗೆ ಇದ್ದವರೆಲ್ಲ ಕಡಧಾರಣೆ ವ್ಯವಹಾರ ಮಾಡ್ತಿದ್ರು ಒಂದ್ ಮುಡಿ
4: ಕಡಧಾರಣೆ ಕಡಧಾರಣೆ
3: ಬಪ್ಪದ ಹಂಗ ಅಕ್ಕಿ ಮುಡಿ ಹತ್ಕೊಂಡವ್ರ ಕಾಂತ್ ನಾವ್ ತೋರತ್ ನಾವೆಲ್ಲ ಮನೆಗೆ ಪುತ್ರ ಹಚ್ಚಿ ನಮ್ದು ಎದ್ರ ಮನೆಗೆ ಒಬ್ರು ಇದ್ರು ಅವ್ರ ಮನೆಗೆ ಅಕ್ಕಿ ಮುಡಿ ಹತ್ಕೊಂಡಪ್ಪ ತೋರತ್ ನಾವ್ ಹಂಚ್ಕಟ್ಟಂಗೆಲ್ಲ ಆಯ್ತು ಕಡೆಗೆ ಸಾಗೋಳಿ ಆಯ್ತು ಆ ಕಾರ ಆಯ್ತು ಆ ಸಡಿ ಸವಣಿ ಕನ್ನೆ ದಿವಾಳಿಗೆ ಕೊಯ್ಲಾಯ್ತು ಕೊಯ್ಲ ಅದ್ ಕೊಯ್ಲ ಎಲ್ರು ಆಸೆ ಹಾಕರ್ ಕೂಡ್ಲೇ ಇವ್ರು ಬಂದಾಯ್ತು ಗಾಡಿ ತಕೊಂಡು ಜನ ತಕೊಂಡು ಬಂದಾಯ್ತು ಚೀಲ ತಕೊಂಡು
4: ಗೇಣಿಯರ
3: ಗೇಣಿ ಅಲ್ಲ ಕಡದಾರಣಿ ಫಸ್ಟ್ ಗೇಣಿ ಕಡಿಗೆ ಗೇಣಿ ಮತ್ತಿತ್ತು ಅದ್ ಕೇಳ್ತ ಕಡೆಗೆ ಬಂದು ಅವ್ರಿಗೆ ಒಂದ್ ಅದಕ್ಕೆ ಒಂದ್ ಒಂದ್ ಮುಡಿಗೆ ನಾಲ್ಕ ಮೂರ್ ಮುಡಿ ಬತ್ತ ಅದೇನ್ ತೀರಾ ಸತ್ತ ತೀರಾ ಲಾಭ ಅಂತ ಹೇಳಿ ಬತ್ತಲ್ಲ ಅದಕ್ಕೆ ಅದು ಮಾಡೋ ಎಷ್ಟು ಈಗ ಮೂರ್ ಮುಡಿ ಭತ್ತಕ್ಕೆ ಒಂದೊಂದು ಮುಡಿ ಅಕ್ಕಿ ಹತ್ತಂತ ಲೆಕ್ಕ ಸಾಧಾರಣ ಅಕ್ಕಿ ನಮ್ ಇದ್ರ ಪ್ರಕಾರ ಅಳತೆ ಪ್ರಕಾರ ಅರ್ಧ ಬಟ್ ತೂಕದ ಪ್ರಕಾರ 60% ಬರ್ತದೆ ಇಳುವರಿ
4: 65
3: ಒಂದ್ ಕ್ವಿಂಟಲ್ ಭತ್ತಕ್ಕೆ ಒಂದ್ ಅರವತ್ತೈದು ಒಂದ್ ನೂರು ಇದೆ ಒಂದ್ ಕ್ವಿಂಟಲ್ಗೆ 65 kg ಅಕ್ಕಿ ಬರ್ಬೋದು ಬಟ್ ಇದಂಗಲ್ಲ ಭತ್ತ ಒಂದ್ ಮುಡಿಗೆ ಅರ್ಧ ಮುಡಿ ಅಕ್ಕಿ ಹಾಕುದು ಆ ರೀತಿಯಲ್ಲಿ ಕಡದಾರಣೆ ಕೂಡ ನಡೀತಾ ಇದೆ ಗೇಣಿ ಪ್ರತ್ಯೇಕ ಗೇಣಿ ಕೈದಾಯ್ತು ಬಿಡಿ 77 ಟೆನೆಂಟ್ ಆಕ್ಟ್ ಬಂತು ಕೈದಾಯ್ತು ಅಷ್ಟೊಳಗೆ ಕೆಲ ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡ್ರೆ ಗದ್ದಿನ ಬಹಳಷ್ಟು ಜನ ಮುಂದಾಲೋಚನೆ ಇದ್ದಾರಲ್ಲ ಏನ್ ಮಾಡಿರ ಬಹಳಷ್ಟು ಜಮೀನ್ದಾರ ತಮ್ಮ ಸಾಗುವಳಿನೆಲ್ಲ ಒಕ್ಕಲುಗಳನ್ನ ಬಿಡಿಸ್ಕೊಂಡಿ
4: ಯಾರು ಬಿಡಿಸ್ಕೊಂಡ್ಲ ಅವರು ಕಳ್ಕೊಂಡ್ರು
3: ಅದ್ರಂಗ ಹೆಚ್ಚು ಕಳ್ಕೊಂಡಾರ ಯಾರ ಪಾಪ ಬೀರಾಮ್ರ ಬಗ್ಗೆ ಬ್ರಾಹ್ಮಣರು ಕೆಲವರು ಪಾಪ ಅವರಿಗೆ ಸಾಗುವಳಿ ಮಾಡೋಕಾತ್ಲ ಅಂದ್ರೆ ಬ್ರಾಹ್ಮಣರು ಸಾಗುವಳಿ ಹೇಳಿಸ್ತಾರಲ್ಲ ಕಷ್ಟ ಅವ್ರಿಗೆ ಹೋಗಿ ಹುಡುಕೊಂಡು ಪೂರಕ್ಕೆ ಗೇಣಿ ಕೊಡೋದು ಇನ್ ಕಲರ್ ಗೇಣಿ ಕೊಟ್ಕೊಂಡು ಎಲ್ಲ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡು ಹೊರಗೆ ಇದ್ರು ಮತ್ತೆ ದೇವಸ್ಥಾನದ ಭೂಮಿಗಳು ತುಂಬಾ ಇತ್ತು ಅದೆಲ್ಲ ಹೋಯ್ತು ಅದು ಅಷ್ಟೋರಿಗೂ ಎಲ್ಲ ಕರೆಕ್ಟ್ ಗೇಣಿ ಅಷ್ಟು ಪರ್ಫೆಕ್ಟ್ ಬರ್ತಿತ್ತು ಅಕಸ್ಮಾತ್ ಬಾರದಿದ್ರೆ ಬರೋ ವರ್ಷಕ್ಕೆ ಇದ್ ಮಾಡ್ರಿ ಅದು ಸುಗ್ಗಿ ಹಂಗಾಯ್ತು ಇದ ಕಾತಿ ಹಂಗಾಯ್ತು ಸುಗ್ಗಿ ಹಂಗಾರು ಹಾಕಿ ಅದನ್ನ ಇದ್ ಮಾಡ್ತಿದ್ರು
4: ಕತ್ತಿ ಕಾಣಿ ಹೆಂಗಿತ್ತಂತ ಆಷಾಢಿ ಹಬ್ಬದಿಂದ ಶುರುವಾದ ಕಡ್ದಾಣಿ ಗೇಣಿ ಇದೆಲ್ಲ ಬಂದು ಒಂದ್ಸಲ ನಮ್ಮ ಹಿರಿಯರು ಹೆಂಗಲ್ಲ ಬದುಕೀರ, ಇದು ನಮ್ಮವ್ರದೇ ಬದುಕು ಅಲ್ದಾ? ನಮ್ಮ ಅಜ್ಜದಿಕ್ಕಳ ಹೆಂಗ್ ಬದುಕಿದ್ರ ಅವ್ರದೇ ಬದುಕ. ನೀವು
3: ರೂಢಿ ಆಯ್ತ, ರೂಢಿ ಆಯ್ಕೊಂಡಿದ್ದ ಅದು ಬಿಟ್ಟು ನೀರಾವಿಲ್ಲ ಅಂತಾರಲ್ಲ,
4: ನೀರಾವಿಲ್ಲ
3: ನಮ್ಮನೆ ಅಪ್ಪ
4: ಹಂಗಿದೆ. ಈಗ ನಾವು ಇಷ್ಟೊತ್ತರಿಗೆ ಆಷಾಢಿ ಹಬ್ಬದ ಬಗ್ಗೆ ಮಾತಾಡಿದ್ವಿ, ಈಗ ನಾವು ಈ ಮನೆ ಒಳಗ್ ಸುಮಾರು ಪಾತ್ರ ಪಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನಮ್ ಕುಂದಾಪುರ ಕನ್ನಡದಲ್ಲಿ ಬೇರೆ ಬೇರೆ ತರದ ಹೆಸರು ಇರುತ್ತಲ್ಲ, ಅದನ್ನೊಂಚೂರು ಹೇಳ್ತೀರ ಸರ್ ನಮ್ಗೆ?
3: ಆಗಳಿಗೆಲ್ಲ ಕಂಚ ತಾಮ್ರ ಮತ್ತ ಮಣ್ಣು, ಈಗಿನ ಈ ಸ್ಟೀಲ್ ಅಂಬದ ಕೇಮ್ತಿಲ್ಲ, ಸ್ಟೀಲ್ ಬಂದ್ರು ಕೂಡ ಒಂದ್ ಸಂಭ್ರಮ ಕಾಣಕ್ಕೆತ್ತು. ಓ ಸ್ಟೀಲ್ ಚಮಚೆ ಏನು ಸ್ಟೀಲ್ ಇದ್ಬಿಡಿ
4: ಹೊಳಿತಾರೆ,
3: ಅಯ್ಯೋ. ಮತ್ತೆ ಅದ್ರ ಇದೇ ಬೇರೆ, ಮೊದ್ಲು ಕಂಚಿದ ಕಂಚ ತಾಮ್ರ ಮತ್ತೆ ಅಳಗಿ, ಅಳಗಿಗೆ ಅಳಗಿ ಬೇರೆ ಕ್ವಾರ್ಕಿ ಬೇರೆ, ಕ್ವಾರ್ಕಿ ಅಂತ ಸಣ್ಣದ ಅದು, ಮತ್ತೊಂದ್ ಗದ್ದ ಅಂತ ಇತ್ತು, ಮತ್ತೊಂದ್ ಇನ್ನು ಸಣ್ಣ ಪಾತ್ರ ಕೇಂದಿರೋದನ್ನ ಗದ್ದ
4: ಕೇಂದಿದೆ,
3: ಗದ್ದ ಕ್ವಾರ್ಕಿ ಮತ್ತೆ ಇದ್ರದ್ದು ಏ ಮತ್ತೆ ಇದೆಲ್ಲ ಪಿಂಗಾಣಿ ಒಂದು ಈಗ ನೆನ್ಪಿತ್ತು ಗೊತ್ತಿತ್ತೇನೆ
4: ಕೇಂದಿರ ಗೊತ್ತು.
3: ಅದು ಪಿಂಗಾಣಿ ಅಂದ್ರೆ ಈಗಿನ ಪೋರ್ಸಿಲಿ ನಾನು ಅಂದೆ, ಈಗಿಂದ ಪಿಂಗಾಣಿ ಸಾಮಾನು ಚೀನದಿಂದ ಬಪ್ಪದ್ದು, ಇಲ್ಲಿ ನಮ್ಮಲ್ಲಿ ಮಾಡ್ತಿರ್ಲಿಲ್ಲ ಪಿಂಗಾಣಿಗಳು, ಹೆಚ್ಚು ಆ ಕಾಲದ ಅಲ್ಲಿಂದ ಬತ್ತಿದ್ದ ಪಾತ್ರೆಗಳು ನಮ್ಮಲ್ಲಿ ಚೀನದಿಂದ ಬಂದವ್ ಇರ್ತಿದ್ವು.
4: ಉಪ್ಪಿನಕಾಯಿ ಜರಡಿ ಬರಣಿ ಅದ ಪಿಂಗಾಣಿ,
3: ಪಿಂಗಾಣಿ ಅದು ಪಿಂಗಾಣಿ. ಮತ್ತೆ ಇದ್ರ ಸಿಕ್ಕತ್ತೆ ಒಳ್ಳೆ ಉಂಬು ಕಾಪು ಕೆಲವೆಲ್ಲ ಪಿಂಗಾಣಿ ಪಾತ್ರೆಗಳಿತ್ತು, ಅದೆಲ್ಲ ಪಿಂಗಾಣಿ. ಮತ್ತೊಂದು ಹಿತ್ತಾಳೆ, ಬಟ್ಲು ಪೂರ ಹಿತ್ತಾಳೆ ಪಳಗುಟ್ಟದು
4: ಭಾರ ಸರ್, ಅದು ಬಾದಿ
3: ಭಾರಿ ಬಾದಿ ಅದು,
4: ಅದನ್ನ ಪಾತ್ರ ತೊಳ್ ಕೊಡ್ತಿರಲ್ಲ ನಂಗ್ ನೆನ್ಪಿದೆ, ಮೊದ್ಲು ನಮ್ಮಲ್ಲೆಲ್ಲ ಇದ್ದಿತ್ತು ಒಂದು ಪಾತ್ರ ಬಟ್ಲಿ ಎತ್ತಕರ ನಮ್ ಸಣ್ಣ ಮಕ್ಕಳಿಗೆ ಆಪ್ದಲ್ಲ ಅಷ್ಟು ಭಾರ ಅದು.
3: ಮತ್ತೆ ಅಳಗಿ ಕಿಚೇರಿಗೆ ಮತ್ತೆ ಮಣ್ಮರ್ಗಿ ಬೇರೆ, ಈಗೆಲ್ಲ ಒಳ್ಳೆ ಬಾಗ್ಮರ್ಗಿ ನಂತರ ಬಂತದು, ಬಾಗ್ಮರ್ಗಿ ಅಂದ್ರೆ ಹೋಯ್ತಲ್ಲ ನಿಮ್ಗೆ ಮರದ್
4: ಮರದ
3: ಬಾಗ್ಮರ್ಗಿ, ಅದಕ್ಕೆ ಮಣ್ಮರ್ಗಿ ಅಂತಾರೆ ಮಣ್ಣಾಗಿ,
4: ಕರೆಕ್ಟ್ ಮಣ್ಣಲ್ಲಿ ಮಣ್ಣಿಂದ ಮಾಡೋದು
3: ಅದು ಮರ್ಗಿಯೇ, ಇದು ಮಣ್ಮರ್ಗಿ ಬಾಗ್ಮರ್ಗಿ
4: ಅನ್ನ ಬಾಗುದು,
3: ಅನ್ನ ಬಾಗುದು ಅದು. ಮೇಲೆ ಚಟ್ಟಿ ಸಿಬ್ಲು, ಈಗ ಚಟ್ಟಿ ಸಿಬ್ಲು ಎಲ್ಲ ಇರತ್ ಬೇಕಾಗ್ತದೆ, ಅದಕ್ಕೆ ಇದು ಸಿಕ್ಕತ್ತೆ ಜಾರಡಿ ಕಣಕ್ಕೆ ತೆಗೆದು ಸೋಮಸಿ ಬಿಡ್ತಾರೆ ಒಟ್ಟೊಟ್ಟೆ ಸ್ಟೀಲ್ ಪಾತ್ರೆ.
4: ಅದು ಚಟ್ಟಿ ಸಿಬ್ಲು ಎರಡೇ ಇಡುತ್ತಲ್ಲ,
3: ಒಂದು ಚಟ್ಟಿ ಮತ್ತೊಂದು ಸಿಬ್ಲು,
4: ಕರೆಕ್ಟ್
3: ಸಿಬ್ಲು ಒಟ್ಟೊಟ್ಟೆ ಇದ್ದದ್ದು ಬೀಳ ಮಾಡುವುದು ಚಟ್ಟಿ ಮರದ್ದು,
4: ಅದೇ
3: ಚಿಟ್ಟಿ ಮರ ಚಿಟ್ಟಿ ಸಿಬ್ಲ್ ಅದಕ್ಕೆ ಹಾಕೊಂಡು ಬಾಗ್ಮರ್ಗಿ ಅದು ಮಾರುದು.
4: ಅದಕ್ಕೆ ಇನ್ನೊಂದು ಸಿಬ್ಲ್ ಬತ್ತಲ್ಲ,
3: ಅದೇ ಚಿಟ್ಟಿ ಮತ್ತೆ ಸಿಬ್ಲ್, ಅದು ಸಿಬ್ಲ್ ಆ ಸಿಬ್ಲ್ ಬೇರೆ ಇನ್ನೊಂದು ಸಿಬ್ಲ್ ಅಣ್ಣ ಅದಕ್ಕೆ ಹಾಕಿದ್ರು ಆ ಸಿಬ್ಲ್ ಇತ್ತು, ಅದ್ರಂಗೆ ಬೀಳಿ ಬೀಳಿದ ಬುಟ್ಟಿ ಕಣಂಗಿರತ್ತೆ ಅದಕ್ಕೆ ಅನ್ನ. ಇದು ನಾನು ಹೇಳೋದು ಚಿಟ್ಟಿ ಸಿಬ್ಲ್
4: ಅನ್ನ ಬಾಗುದು, ಗೊತ್ತಾಯ್ತು ಗೊತ್ತಾಯ್ತು.
3: ಅದ್ರ ನೀರು ಇರುತ್ತೆ, ಅದು ಜಾರಿ ಹೋಯ್ದಿದ್ದಂಗೆ ಚಿಟ್ಟಿ ಬೇ, ಅದಕ್ಕೆ ಆಧಾರ ಅದು
4: ಚಿಟ್ಟಿ ಸಿಬ್ಲ್.

0: ಚಟ್ಟಿ ಸಿಬ್ಲದೆ ಆಳಿಗೆ ಮಡಕೆ ಅದೆಲ್ಲ ಆಯ್ತಲ್ಲ. ಮತ್ ಸಾಮಾನ್ಯ ಈಗಳು ಇರ್ತದೆ ಲಾಟಿ ಇದ್ದ ಈಗಿನ ಇದ್ರಲ್ಲಿ ಹೊಸ್ತ ಲೇಟೆಸ್ಟ್ ಇದ್ದದ್ದೆ ಅಂತದಿಲ್ಲ ಆಗಲೇ ಆಗಿನ ಅದರಂಗೆ ಸಾಕಾತಿತ್ತಲ್ಲ. ಮತ್ತೆ ಕೆಲವು ಇನ್ನೊಂದಿತ್ತು ಚಂದನ ಇತ್ತು ಕಣೆ, ಅದ್ರದ್ದು ಇತ್ತದ್ರ
1: ಇದಂದ್ರೆ
0: ಪಾತ್ರ ಸಣ್ಣ ಕ್ವಾರ್ಕಿ ಕಣ ಅಳಗಿ ಕಣ ಎಲ್ಲಿವರೆಗೆ ಚಂದನ ಬೇಕಂತಂದ್ರೆ ಮನೆಗೆ ಅಗತ್ಯ ಬಿದ್ರೆ ಅದೇ ಚಂದನನ ಅರ್ಧ ಅಂದ್ರೆ ಔಷಧಿಗೆ ಅದ್ರಲ್ಲಿ ಔಷಧಿ ಇದಿತ್ತಾಳೆ ಆ ಚಂದನ ಪಾತ್ರ ತತ್ತಿದ್ರು. ಇಲ್ಲೆಲ್ಲ ಸಿಕ್ಕುದಿಲ್ಲ, ಹೊರಗೆಲ್ಲ ಹೋದ್ರೆ ಚಂದನ ತಗೊಂಡು ಹೋಗ್ತದೆ. ಈಗ ಚಂದನದ ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ. ಗಂಡದಕ್ಕಿಂತ ಚಂದನ ಕಾಸ್ಟ್ಲಿ ಅಲ್ಲ. ಚಂದನದ ಒಂದು ಔಷಧಿ ಮಾಡ್ಕೊಂಡು ಇದಿತ್ತಾಳೆ, ಅದು ನಮ್ಮ ಮನೆಗೆ ಇವತ್ತಿಗೂ ಇದಿತ್ತು ಚಂದನದ ಒಂದು ಸಣ್ಣ ಅಳಿಗೆ ಕಣ.
1: ಓಕೆ.
0: ಆಮೇಲೆ ಮಕ್ಕಳಿಗೆ ಒಂದು ಕಡಲ,
1: ಅದಕ್ಕೆ
0: ಕಡಲ
1: ಕಡಲ
0: ಕಡಲ ಮತ್ತೆ
1: ಕೈಮರ್ಗಿ ಅಂತ
0: ಕೈಮರ್ಗಿ ಮತ್ತೆ ಕಡಲ ಕೈಮರ್ಗಿ ಕೆಳಗಿದ ಪಾತ್ರ, ಕಡಲ ಅಂದ್ರೆ ಮಂಡಿ ಕಣಗಿತ್ತ. ಮತ್ತೆ ಇದು ಸಾರ್ ಬೋರ್ ಇದ್ ಮಾಡ್ತಲ್ಲ
1: ಮಜ್ಜಿಗೆ ಕಾಳು,
0: ಅದು ಅದಕ್ಕೆ ಕಡಲ, ಅದಕ್ಕೆ
1: ಕಡಲ ಅದು ಕಡಲ
0: ಕುಡುಗೋಲ್ ಇತ್ತಲ್ಲ ಕೃಷ್ಣ ಅಂದ್ರೆ ಅದ್ರ ಕಡಲ ಅಂತ, ಇದಕ್ಕೂ ಕಡಲ ಅದಕ್ಕೂ ಕಡಲ ಅಂತ ಕೈಮರ್ಗಿ ಮತ್ತೆ ಕಡಲ.
1: ಮತ್ತೆ ಉಪ್ಪಿನ ಮರ್ಗಿ,
0: ಉಪ್ಪಿನ ಮರ್ಗಿ ಉಪ್ಪು ಹಾಕಿ ಇಡುದು ಬೇರೆ ಇತ್ತು, ಅದ್ರ ಹದ ಮಾಡಿ ಇಡುದು ಮರದ್ದು, ಅದ್ರ ಬಿಡಿ ನೆನ್ಸಿ ಇಡುಕ್ ಅದು ಬೇರೆ ಅದ್ರಂಗ ಇದಾಗ್ಲಿ ಮುಡಿ ನೆನ್ಸಿ ಇಡುದಂತ ಅದೊಂದಿರುತ್ತೆ. ಅದಾದ ನಂತರ ನಂತರ ಬರ್ಣಿ ಹಾಕಿ ಇಡುವಂತದ್ದು, ಮಿಡಿ ಹಾಕಿ ಇಡುದು. ಆಗಲೇ ಪ್ರತಿ ಮನೆಗೆ ಉಪ್ಪಿನಕಾಯಿ ಇಲ್ದಿದ್ ಮನೆ ಇಲ್ಲ. ಈಗ ಉಪ್ಪಿನಕಾಯಿ ಏನ್ ಬೇಕಾದ್ರೂ ಅಂಗಡಿ ಯಾರು ಬೇಕಾದ ನಮ್ನೆ ಉಪ್ಪಿನಕಾಯಿ ಸಿಕ್ಕತ್ತೆ. ಈಗ
1: ಬಗೆ ಬಗೆ ಫ್ಲೇವರ್ದು
0: ಯಾವ ನಮ್ನೆ ಬೇಕು ನಿಮ್ಗೆ, ಎತ್ತು ಉಪ್ಪಿನಕಾಯಿ ಬೇಕಾ ಆಯ್ತಾ, ಮಿಡಿ ಉಪ್ಪಿನಕಾಯಿ ಬೇಕಾ,
1: ಗಾರ್ಲಿಕ್ ಬೇಕಾ,
0: ಹೌದು
1: ಅದ್ರ ಅನಿಯನ್ ಬೇಕಾ,
0: ಯಾವ್ಯಾವ ಬೇಕಾ,
1: ಆಮ್ಲಾ ಬೇಕಾ, ಎಲ್ಲ ಸಿಕ್ಕತ್ತೆ.
0: ಅಲ್ಲಿ ಹೆಚ್ಚಪ್ಪೆ ಮನೆ ಬದಿ ಏನು ಮಾಡುತ್ತಾ ಪತ್ರ ಇಲ್ಲ ಈಗ. ಮತ್ತೆ ಸಾಗುವಳಿ ಮನೆ, ಸಾಗುವಳಿ ಮತ್ತೆ ಸಾಗುವಳಿ ಶುರು ಅದೊಂದು ಆಗಲೇ ಹೇಳಕ್ಕಿತ್ ನಾನು. ಒಂದು ಸಾಗುವಳಿ ಶುರು ಹಾಕರ ಮೊದ್ಲು ಒಂದು ಆಚಾರಿ ಮನೆ ಹೋಯಿ ಆ ನೇಲ್ ಹಿಡ್ಕೊಂಡು ಆಚಾರ್ಯ ಕರ್ಸಿ ಮರದ ನೇಲೆಲ್ಲ ಎಲ್ಲ ದೊಡ್ಡ ಮರ ಕಡ್ದು ಅದ್ರಂಗ ನೇಲ್ ಅದ್ರಂಗ ಕಿತ್ತಿ ಅದಕ್ಕೆ ನೇಲ್ ಬೇರೆ ಹೀಸ್ ಬೇರೆ ನೊಗ ಬೇರೆ ಆಮೇಲೆ ಮೇಳಿ ಬೇರೆ ಕುದುರೆ ಬೇರೆ. ಈ ಕುದುರೆ ಅಂದ್ರೆ ಎಂತಂದ್ ಗೊತ್ತಿಲ್ಲ, ಕೈ ಹಿಡ್ಕೊಂಡು ಕುದುರೆ ಆಮೇಲೆ ಹೀಸ್ ಆಮೇಲೆ ಗೋರಿ ಬೇರೆ ತರ ತರದಲ್ಲ. ಒಂದು ನಟ್ಟಿಗೆ ಬೇಕಾಗುದು ಒಂದು ಒಟ್ಟಾಕುದು ಎಲ್ಲ ಬಿಟ್ಟು ಆ ನೊಗಕ್ಕೆ ನೊಗಕ್ಕೆ ಜೊತ್ಕ ಬೇರೆ
1: ಜೊತ್ಕ
0: ಜೊತ್ಕ ಅಂದ್ರೆ ಹೀಗ ಅದನ್ನ ಇದ್ರದ ಹಗ್ಗದ ಲೇಸ್
1: ಕಣಗೈತೆ
0: ನ್ಯಾಯವಾದ ಲೇಸ್ ಅನ್ನತ್ತಲ್ಲ ಅದೇ ಈಗ. ಬಟ್ ಅದ ನಾವ್ ಅದಕ್ಕೆ ಜತ್ಕ ಅಂತತ್ತ ತುಂಬಾ ಲೈಕ್ ಎರಡು ಎರಡು ಎರಡು ಅದು ಸಾಮಾನ್ಯರು ಮಾಡೋಕಾತಲ್ಲ, ಸುಮಾರ್ದ್ರ ಸಾಧ್ಯ ಇಲ್ಲ. ಒಂದೇ ಸಾಹೇಬ್ರೆ ಮಾಡಕ ಅಥವಾ ಪಾಣಾರೆ ಮಾಡಕನ್ನ ಪಾಣಾರದ ಪಾಣಾರದ ಮತ್ ಸಾಹೇಬ್ರೆ ವ್ಯತ್ಯಾಸ ಇತ್ತು. ಪಾಣಾರ ಕೊಡೆ ಸಾಹೇಬ್ರ ಕೊಡೆ ಅಂದಿತ್ ನೀವು ಕಂಡ್ರು ಇಲ್ಲ ಕೇಳಲು ಇಲ್ಲ, ಓಲಿ ಕೊಡೆ ಅದು ಶಾಲೆ ಹಬ್ಬದ ನಮ್ಗೆಲ್ಲ ಓಲಿ ಕೊಡೆ. ಓಲಿ ಕೊಡೆಲ್ಲ ಎರಡ್ ನಮ್ನೆ, ಸಾಹೇಬ್ರೆ ಮಾಡೋದು ಸಿಂಪಲ್ ಇರುತ್ತೆ ಡಲ್ ಒಳಗೆ, ಪಾಣಾರ ಮಾಡೋದು ಒಳಗೆ ಡಿಸೈನ್ ಡಿಸೈನ್ ಡಿಸೈನ್ ಡಿಸೈನ್ ಇರುತ್ತೆ ಒಳಗೆ ಕಂಡ್ರೆ ಅಷ್ಟು ಚಂದ ತೋರತ್ ಫಿನಿಶಿಂಗ್ ಹಾಗೆ. ರೇಟು ಹಂಗೆ ಇದಕ್ಕೆ ಒಂದು ರೂಪಾಯಿ ಆರ ಅದಕ್ಕೆ ಎರಡು ರೂಪಾಯಿ ಒಂದು ಕೊಡಿಗೆ. ಮತ್ತೆ ಮಸ್ತ್ ದೊಡ್ಡವರೆಲ್ಲ ಅರಿವಿ ಕೊಡಿ ತತ್ತಿದ್ರು, ಅದಕ್ಕೆ ಅರಿವಿ ಕೊಡಿ ಅಂತ ಹೇಳ ಸರ್, ಓಲಿ ಕೊಡೆ ಅರಿವಿ ಕೊಡೆ ಕೊಡಿ ಓಲಿ ಕೊಡೆಗೆ ಪಾಣಾರ ಕೊಡೆ ಮತ್ತೆ ಸಾಹೇಬ್ರ ಕೊಡೆ ಅಂತ ಹೇಳಿ. ಸಾಹೇಬ್ರ ಕೊಡೆ ತುಂಬಾ ಚೀಪ್ ಅದು ಕೊಡಿ, ಅದೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿತ್ತು. ಈಗ ಬಿಡದೆ ಯಾವ್ದು ಬೇಕಾಗ್ತಲ್ಲ ಕೊಡಿ, ಈಗ ಕೊಡಿ ಹಿಟ್ಕೊಂಡು ಹಪ್ಪದೇ ಒಂದು ಮರ್ಯಾದೆ ಕೇಡಂತರಿ ಅನುಕೂಲ ತಯಾರಿದ್ರೆ ಕೊಡಿ ಹಿಡ್ಕೊಂಡು ಹಪ್ಪತ್ತಾ ಇರಲ್ಲ ಇನ್ನು ಮಕ್ಕಳು. ಈಗಿನ ಇನ್ನು ಶಬ್ದದ ಬಗ್ಗೆ ಕಷ್ಟ
1: ಅಲ್ಲ, ಶಬ್ದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಮನೆ ಅಂದ್ರೆ ಒಂದ್ ಮನೆ ಇದ್ಮೇಲೆ ಅಲ್ಲೊಂದ್ ತೆಂಗಿನ ಮರ ಒಂದಲ್ಲ ಒಂದಾರು ಇರ್ಕೆ
0: ತೆಂಗಿನ ಮರ, ಅದು ಕಲ್ಪವೃಕ್ಷವೇ ಹೌದು ನಿಜವಾಗಿ. ಆ ಮರ ಇವತ್ತಿಗೆ ತೆಂಗಿನ ಮರ ನಟ್ಟರು ಅದರ ಸಂಪತ್ತು ಎಷ್ಟೊಂದು ಅವರಿಗೆ ಗೊತ್ತು, ಅದರಿಂದ ಆಗೋ ಉಪಯೋಗ ಎಷ್ಟೊಂದು ಅವರಿಗೆ ಗೊತ್ತು. ಹಿಂದೆ ಮಾತ್ರ ತೆಂಗಿನ ಮರದಿಂದ ಸರ್ವ ಅದರ ಎಲ್ಲಾ ಭಾಗಗಳು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಅಗತ್ಯ ಪ್ರತಿನಿತ್ಯಕ್ಕೂ ಬೇಕಾಗುವಂತ ವಸ್ತುಗಳು ಅದರಲ್ಲಿ ಇತ್ತು. ಒಂದ್ ಮಡ್ಲು, ಅದ್ರ ಓಲಿ, ಅದ್ರ ಕಡ್ಡಿ, ಆಮೇಲೆ ಕಡ್ಡಿಯಿಂದ ಮಾಡೋ ಬಗೆ ಬಗೆ ಎಲ್ಲ ವಿಚಾರಗಳೆಲ್ಲ, ಆಮೇಲೆ ಹಿಡಿಸುಡಿ, ಅದಕ್ಕೆ ಹೆಡಿ, ಅದಕ್ಕೆ ಕಡ್ಡಿ, ಅದಕ್ಕೆ ಓಲಿ, ಹಿಡಿಸುಡಿ, ಆಮೇಲೆ ಚಾಂಪರ್ಕಿ, ಚಾಂಪರ್ಕಿ ಬೇರೆ. ಮೊದ್ಲು ಇಲ್ದಿ ಮನೆಗೆ ಮೊದ್ಲು ಇಲ್ದಿರೋ ಸಾಧ್ಯವೇ ಇಲ್ಲ. ಗಿಡ್ಕಿಗೆ ಮೊದ್ಲು ಬೇಕು, ಚಪ್ರಕ್ಕೆ ಮೊದ್ಲು ಬೇಕು, ಮನೆಗೆ ಮಳೆ ಬರದಿದ್ದಂಗೆ ಮೊದ್ಲು ಬೇಕು, ಪ್ರತಿಯೊಂದು ಮಳೆ ಮಾಡಬೇಕು. ಇದೆ ಮಳೆ ಮಾಡುವ ಇಲ್ಲ, ಈಗ ಇದು ಇಲ್ಲ, ಗಿಡ್ಕಿಯೂ ಇಲ್ಲ, ತೊಟ್ಟಿಯೂ ಇಲ್ಲ, ಎಂತದಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ನಾವು ಇದಿಲ್ಲಿಂದ ಹೊಳೆ ದಾಟ್ಕೊಂಡೆ ಆ ಕಾಲ್ದಂಗೆ ಆನೆಗಳಿ ಹೊರೆ ಆ ಮನೆಗೆ ಅವರಿಗೆ ಬರೀ ರಕ್ಷಣೆ ಮಡ್ಲಲ್ದಿರ ಅವ್ರ ಅವ್ರ ಮನೆ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ. ಆ ಪಾಟಿ ಮಳೆ ಹೊಡೋತ್ತಿಗೆ ಇಡೀ ಗೋಡಿ ಆಗೆಲ್ಲ ಎಲ್ಲ ಕಲ್ಗೋಡಿ ಇತ್ತೆ ಮಣ್ಣು ಗೋಡಿಗೆ

0: ಕಣೆಯ ಈ ನಿಮ್ದ ಮೊದಲು ತಟ್ಟು ಮೊದಲು ತಟ್ಟಿ ಅಂತ ಇದಕ್ಕೆ. ಮತ್ತೆ ಪ್ರತಿ ಮದಿ ಮನೆಗೆ ನೀವು ಇವತ್ತಿಗೂ ನಮ್ಮ ಎಂತ ಹೇಳ್ತಾರೆ ನಾಗ ಮಂಡಲಕ್ಕೆ ಅದು ಒಂದು ಅಲ್ಲಿ ಮಾತ್ರ ನಮ್ಗೀಗ ಮೊದ್ಲಿಕ್ಕೆ ಅಂಬ ಸಿಕ್ಕತ್ತೆ. ಅಲ್ಲಿ ಮಾತ್ರ
1: ಮೊದ್ಲಿನ ಚಪ್ರ
0: ಮೊದ್ಲು ಶ್ರೇಷ್ಠ ಅಂತ ಕಾಣುತ್ತೆ ಅವ್ರಿಗೆ, ಅದೇ ಅಗತ್ಯ ಅಂತ ಕಾಣುತ್ತೆ. ಅದಿಲ್ಲ, ಈಗ ಕೊಕ್ಕರಣೆ ಬದಿ ಮಾತ್ರ ಬಹಳಷ್ಟು ಅದನ್ನ ಮಾಡ್ತಾರೆ, ಕುಡಿಬೇರ ಅದನ್ನ ಬಹಳ ಸಂಗ್ರಹಿಸ್ತಾ ಬಿಟ್ರೆ ಈಗ ಮತ್ತೆಲ್ಲೂ ನಿಮ್ದು ಮೊದ್ಲು ಗಿಡ್ಲಿಕ್ಕೆ ಕಾಂಬಕ್ಕೆ ಸಿಕ್ಕೋದಿಲ್ಲ. ನಾಗರಪಂಚಮಿ ಮಾತ್ರ ಕಾಂಬ ಸಿಕ್ಕತ್ತೆ
1: ಅಷ್ಟೇ.
0: ಆಮೇಲೆ ಅದಕ್ಕೆ ಕೊನಲ್ಗಿ ಬೇರೆ, ಅದ್ರ ಕಾಯಿ ಹಿಡಿತಲ್ಲ ಅದಕ್ಕೆ
1: ಹೊಟ್ಕೊನಿ ಚಟ್ಕೊನಿ
0: ಕೊನೆಲಿ ಕೊನೆಗೆ ಅಂತಾರೆ ಕೊನಲ್ಗಿ. ಅದ್ ನಮ್ದು ಹೇಳ ಆಡದ್ದೇ ಭಾಷೆ ಆಡದ್ದೇ ಮಾತು ಅದಕ್ಕೆ. ಅದಕ್ಕೆ ಚೌರಿ ಅಂತರು. ಆಮೇಲೆ ಕೊನಲ್ಗಿ ಬೇರೆ. ಮತ್ತ ಅದ್ರಂಗೆ ಮತ್ತ ಇನ್ನೊಂದ್ ವಿಶೇಷ ಇತ್ತು, ಸಿರಿ ಒಲೆ ತೆಗ್ದ ನಮ್ದು ಇದು ಕೊಟ್ಟು ಕಾಣ ರೊಟ್ಟೆ ಬೇರೆ ಆಯ್ತಲ್ಲ ನಮ್ಗೆ ಚಂತಿಕೆ ಕಟ್ಟು ಗುಮ್ಮಡ
1: ಸಿರಿ ಒಲೆ. ಹೌದು,
0: ಸಿರಿ ಒಲೆ ಬೇಕಾದ್ದು ಕಾಣ ರೊಟ್ಟಕ್ಕೂ ಸಿರಿ ಒಲೆ ಬೇಕತ್ತಪ್ಪ. ಆದ್ರಿಂದ ಅದ್ರಲ್ಲಿ ನಿಜವಾಗಿ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಅದ್ರಂಗೆ ಹಂಗ ಒಪ್ಕೊಯಿ, ತೆಂಗಿನ ಮರದ ಉಪಯೋಗ ಬಹಳ ಇತ್ತು. ಒಂದ್ ಕಾಲದಂಗೆ ಒಂದು ತೆಂಗಿನ ಮರ ಬಿದ್ರೆ ಅದನ್ನ ಚಂದ ಮಾಡಿ ಹಾಡಿಸಿ ರೀಪು ಓದೆ, ಪಕ್ಕಾಸಿ ಓದೆ, ಜಂತಿ ಓದೆ, ಎಲ್ಲ ಇಲ್ಲ. ಕೆಲವರು ಅತ್ಯಂತ ಹಳೆ ಮರ ಇದ್ರೆ ಸಿಪ್ಪೆ ತೆಗೆದು ಚಂದ ಮಾಡಿ ಪಾಲಿಶ್ ಮಾಡಿ ಕಂಬ ಕೂಡ ಮಾಡ್ಕೊಂಡಿದ್ದ ಮನೆಗಳು ಎಷ್ಟೋ ಅದರಂಗೆ ಇಟ್ಕೊಂಡಿದ್ರು. ಕಂಬ ಚಂದ ಅಷ್ಟು ಲಾಯಕ್ ಮಾಡ್ತಾರೆ ಪಾಲಿಶ್ ಮಾಡಿ, ಚೀಕ್ ಅಂದ್ರೆ ಇರುವುದಿಲ್ಲ. ಹೇಗಿನ ಮಾತ್ರ ತೆಗೆದು ಜಾಗ್ರತೆ ಮಾಡಿ ಇದ್ ಮಾಡ್ರೆ ಪಾಲಿಶ್ ಮಾಡಿ ರಬ್ ಮಾಡಿ ನಮ್ಮ ಆಚಾರ ಕಳತ್ರ ಕೊಟ್ಟು ತುಂಬಾ ಲಾಯಕ್ ಮಾಡಿ ಕಂಬ ಕೂಡ ಮಾಡಿದ್ದೆ. ಹಂಗಪ್ಪಗೆ ತೆಂಗಿನ ಮರದ ವಿವಿಧ ಭಾಗಗಳಿರೋ ಎಲ್ಲ ಪ್ರತಿಯೊಂದು ವಸ್ತುಗಳು, ಮೊಡ್ಲು, ಚಾಂಪರ್ಕಿ, ಆಮೇಲೆ ಕೊಂತಳಕಿ, ಹೆಡಿಮಂಡಿ, ಮತ್ತೆ ತೆಂಗಿನ ಮರ.
1: ಹೆಡಿಮಂಡಿ ಅಂದ್ಕೂ ನೆನಪಾಯ್ತು ಕಣಿ, ಮಕ್ಕಳ ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಡಿಮಂಡಿ ಬೇಕು.
0: ಎಲ್ಲ ಬಿಟ್ಟು ಕೂಕಣ್ಣು ಎಳ್ಕೊಂಡು ಹಬ್ಬ ಸ್ಟೈಲ್
1: ಲಾಯಕ್ ಆಗ್ತದೆ
0: ಮಾಡ್ಕೊಂಡೆ. ಗಂಡು ಒಂದ್ ಗಂಡು ಗಟ್ಟಿ ಕೂಕಂಡ್ರೆ ಮತ್ತೆ ಉಳಿದ ಎಳ್ಕೊಂಡು ಹಬ್ಬದಿತ್ತು.
1: ಹೌದು,
0: ಅದೊಂದು ಇದೆ ಪ್ರತಿಯೊಂದು ಹಾಗೆ. ಆಮೇಲೆ ಓಲಿ ಮೊದ್ಲು ಮತ್ತೆ ಇದು ನಿಮ್ದು ಕಸ್ಬರಿಕೆಗೆ ಹಿಡಿಸೋಡು, ಎಷ್ಟು ಹಿಡಿಸು ಎಷ್ಟು ಲಾಯಕ್ ಆಗ್ತದೆ
1: ಓಲಿ ಒಯ್ಯುದು,
0: ಓಲಿ ಒಯ್ದು ಇದು ಮಾಡುದು. ಈಗ ಮತ್ತೊಂದು ಕೆಲವರು ಕೊಳಸಿ ಎಲ್ಲ ತತ್ರ, ಬಟ್ ಅದೆಲ್ಲ ಹಸಿ ಓಲಿ ಕಡ್ದ ಮೊದ್ಲಿಗೆ ಯಾವ್ದಕ್ಕೋಸ್ಕರ ಬರೇ ಹಿಡಿಸುಡಿಗೋಸ್ಕರ ಮೊದ್ಲು ಕಡ್ದು ಹಾಕಿ ಕಾಯಿ ಕೊಯ್ಯೋನ ಹತ್ರ ಬಂದವನ ಹತ್ರ ಕಾಯಿ ಕೊಯ್ದು ಹಾಕೊಳ್ಳುದು.
1: ಹಾಗೆಲ್ಲ ಕಾಯಿ ಕೊಯ್ಯಕ್ಕೂ ಜನ ಬತ್ತಿದ್ರ?
0: ಆಗೆಲ್ಲ ಕಾಯಿ ಕೊಯ್ದು ಬತ್ತಿದ್ರ ದೊಡ್ಡ ದೊಡ್ಡ ತೋಟ ಇದ್ದಾರೆ ಅವ್ರಿಗೆ ಹೇಗಂತ ಹೇಳ್ರೆ, 100 ಕಾಯಿಗೆ ಇಂತಿಷ್ಟು ಕಾಯಿ ಅವ್ರಿಗೆ ಅಂತ.
1: ಕಾಯಿಗೆ ಕಾಯಿ ಕೊಡುದು
0: ಕಾಯಿ ಕಾಯಿ ಅವನಿಗೆ. ಅದಕ್ಕೆ ಆ ಕಾಯಿ ಹೆಸರು ಎಂತ ಗೊತ್ತಾ, ಕೊಯ್ಲ್ ಕಾಯಿ ಅಂತ ಹೆಸರು. ಅವನಿಗೆ ಯಾವ ಮರದ ದೊಡ್ಡ ಕಾಯಿ ಅಂತ ಗೊತ್ತಿರುತ್ತೆ. ಹ್ಯಾಂಗ ಗೊತ್ತಾತ್ಕಂಡ ತಿನ್ಕಂಡು ಕೊಡದ್ರೆ ಸೈ ಪಟ್ಟ ತಾಗ್ರೆ ದೊಡ್ಡ ಕಾಯಿ ಅಂತ ಅರ್ಥ.
1: ತಾಗ್ಲಿಲ್ಲ ಅಂದ್ರೆ
0: ಒಳಗೆ ಮತ್ತು
1: ಸುಂಬು ಸುಂಬಲ ಸುಮಾರು ಇತ್ತು ಅಂತ ಅರ್ಥ.
0: ಮತ್ತೆ ಒಂದೆರಡು ಸೋಲ್ತಕಂತಾರ ಅವ್ರು, ಅವ್ರು ಸೆಲೆಕ್ಟ್ ಮಾಡಿ ಯಾವ ಮರದ ಎಂಟ್ಕೊಂಡು ಹಿಕ್ಕಿ ತಕೊಂಡು ಅವ್ರೆ ಇಟ್ಕೊಂಡು ಹತ್ರ ಕೊಯ್ಲ್ ಕಾಯಿ. ಅದಕ್ಕೆ ಭಯಂಕರ ಡಿಮಾಂಡ್, ಅವನ ಕಾಯಿ ದಾರಿ ಮೇಲೆ ಹಾಪತಿ ಅಲ್ಲೇ ಮರ ಕಾಯಿ ಅಲ್ಲ. ಮತ್ತೆ ಆಗಳಿಗೆಲ್ಲ ತೆಂಗಿನ ಮರ ತೆಂಗಿನಕಾಯಿ ಅದೇ ಒಂದು ಸಂಪತ್ತಲ್ಲ. ಎಷ್ಟೋ ಕರಾವಳಿ ಕರಾವಳಿಲೆ ನಮ್ ಕರಾವಳಿಗೆ ಅದೇ ಮೂಡ್ಲೈನವರಿಗೆ ಅದ್ರ ಅಡ್ರೆಸ್ ಎಲ್ಲ. ಈಗ ಕೂಡ ಮೂಡ್ಲೈ ಕೂಡ ತೆಂಗಿನ ಮರ ಎಲ್ಲ ಹಾಕ್ತಿರ್ ಬಿಡಿ ಮಾಡ್ತಾರೆ. ಮತ್ತೆ ಆಮೇಲೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಡಿಕೆ ಇದ್ದಾರೆ, ಅಡಿಕೆ ಮರ ಅದು ಬಹಳ ಕಮ್ಮಿ. ಈಗ ಇತ್ತೀಚೆಗಂತೂ ಅಡಿಕೆ ಸಿಕ್ಕಾಪಟ್ಟಿ ತೋಟ ಹೆಚ್ಚಾಯ್ತು. ನಮ್ ಮೂಡ್ಲೈ ಇಳ್ಕೊಂಡ್ರು ಗುಡ್ಡಿ ಮೇಲೆಲ್ಲ ಇವರಿಗೆ ಸರ್ಕಾರದ ಭೂಮಿ ಇಲ್ದಾರೆ ಕೊಡ್ತಿರಲ್ಲ ಅವರೆಲ್ಲ ಅಲ್ಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಇಳ್ಕೊಂಡು ನಾನು ಹೋಯ್ಕಂತೆ ನಮ್ಮ ಊರಲ್ಲಿ ನಾನು ಎಣಿಸ್ತಿದ್ದ ಕಡೆ ಎಲ್ಲ ಅಲ್ಲಿ ಮನ್ಸ ಜಾತಿ ವಾಪಸ್ ಸಾಧ್ಯಲ್ಲ. ಅವರಿಗೆಲ್ಲ 10 ಸೆಂಟ್ಸೋ 5 ಸೆಂಟ್ಸೋ ಎಲ್ಲ ಕೊಟ್ಟು ಅವರೆಲ್ಲ ಅಡಿಕೆ ತೋಟ ಸಿಕ್ಕಾಪಟ್ಟೆ ಅಡಿಕೆ ಮಾಡ್ಕೊಂಡಿದ್ರು. ಹೊಸ್ಲಿ ಕಾರ್ ತಿಂಗಳು ಹಾಂಗ ಆಸಡಿ ಮುಗುಕ್ಕು ಬಪ್ಪು ಸ್ವಾಣಿ ಸ್ವಾಣಿ ಬಂದ್ರು ಕೂಡ ಎಲ್ಲ ಚುರುಕಾತ್ರ. ಹಬ್ಬ ನಾಗರ ಪಂಚಮಿಯಿಂದ ಶುರು ಆರಿತ್ತೆ ಅದಕ್ಕೆ ಅಂತ ಹೂ ಅಂತ ಕ್ಯಾದಿ ಹೂ ರಾಮ ಕ್ಯಾದಿ ಹೂಟ್ಗೆ ಎಲ್ಲ ಕೆರಿ ಬದಿಯೋ ಅದೆಲ್ಲ ಕ್ಯಾದಿ ಹೂ ಎಲ್ಲ ಕೆರಿ ಬದಿ
1: ಗಿಡ
0: ಮುಂಡ್ಕಿನ ಗಿಡ ಚಾಪಿ ಎಲ್ಲ ಆಗಳಿಗೆಲ್ಲ ಇದ್ ಮಾಡ್ತಿದ್ದೆ. ಅದ್ರಂಗೆ ಕೆಲವೆಲ್ಲ ಕ್ಯಾದಿ ಹೂ ಆಗ್ತದೆ. ಆ ಕ್ಯಾದಿ ಹೂ ಸಂಪಾದನೆ ಮಾಡ್ಕೊಂಡು ಬಪ್ಪದೇ ಕಾಣಕ ಅದು ಒಟ್ಟು ಮಾಡೋದೇ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಕಡೆ ಬೇರೆ ಹೂ ಬಿಡಿ ಹಂಗ ಬಿದ್ದದ್ದೆ. ಆಗಾಗಲೇ ಈಗಿನ ಕಣಕ್ ಮಾರ್ಕೆಟಿಂಗ್ ಇತ್ತು ಹೂ ಒಂದು ಸಿಗ್ತಿರ್ಲಿಲ್ಲ. ಏನಿದ್ರೆ ಕ್ಯಾದಿ ಹೂ ಮತ್ತೆ ಎಲ್ಲ ಮನೆ ಬಂದು ದಾಸನ ಹೋಗಿದ್ದೆ ತಗೊಂಡೋಯ್ತು. ಬಟ್ರಿ ಒಂದು ಡಿಮಾಂಡ್ ಅಂದ್ರೆ ಒಂದು ಬಟ್ರ್ ಎಲ್ಕೊಂಡು ಅವ್ರವ್ರಿಗೆ ಅವ್ರವ್ರದೇ ಆದಂತ ಒಂದು ಇದಿತ್ತು ನಾಗಿನ ಕಲ್ಲಿತ್ತು ಅಥವಾ ನಾಗಿನ ಬನ ಇರತ್ತೆ ಅವ್ರಿಗೆ ಪೂಜೆ ಆಯ್ಕೆ. ಬಟ್ರಿ ಇಪ್ಪದ ಲಿಮಿಟೆಡ್ ಎಂತ ಮಾಡ್ಬೇಕಾಗ್ತದೆ. ಬಟ್ ಅಲ್ಲಿಗೆ ಅವೆಲ್ಲ ಕಾಯಿ ತಗೊಂಡು ಇವುಗಳು ಅದಕ್ಕಿಂತ ಹೆಚ್ಚಾಯ್ತು ಈಗ ಮಾತ್ರ. ಆಗ ಇಷ್ಟಿರ್ಲಿಲ್ಲ. ಈಗ ನಂಬರ್ ನಾಗನ ನಂಬರ್ ಭಯಂಕರ ಜನ. ನಾವು ಕಂತಲ್ಲ ನಾಗರ ಪಂಚಮಿಗೆ ಕಾಣ್ಬೋದು. ನಾನು ಒಂದು ದಿವಸ ನಾನೇ ಹೋಯ್ಕಾಯ್ತು ಅಂತ ನನ್ ಜೀವ ತಾರಿಯೋ ಜನ ಕಂಡ್ಕೊಂಡು ರಾಮ ಈ ಪಟ್ಟಿ ಜನ ಬಂದ ಇಲ್ಲಿದ್ರಲ್ಲ ಅನ್ನಾಳೆ. ಆಗಲೇ ಆಗಳಿಗೆಲ್ಲ ಆಗಿನ ನಾಗರ ಪಂಚಮಿ ಹಾಗಲ್ಲ, ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ನಿತ್ಕೊಂಡ ಭಟ್ರ ಅದೊಂದು ಪೂಜೆ ಮಾಡಿ ನಾಗಿನ ಕಲ್ಲಿ ನೀರು ಹಾಕಿ, ಮತ್ತೊಂದು ಏನಂದ್ರೆ ನಾಗಿನ ನಾಗರ ಪಂಚಮಿ ದಿವಸ ಸಾಯಂಕಾಲ ಒಂದು ಜೀರಾಪತಿ ಮಾಡಿ ಬರ್ಕೇಳಿ ಒಂದು ಇದಪ್ಪ ಅಂದಾಜು ಒಂದು ಮತ್ತೆ ಆ ನಾಗ ನಾಗಿನ ಕಲ್ ತೊಳೆದ ನೀರ ಸಮುದ್ರಕ್ಕೆ ಸೇರ್ಕೊಳ್ಳಿ ಒಂದು ಇದು ಪ್ರತೀತಿ ಒಂದು ಈತಾಗಳಿಗೆಲ್ಲ ಅಡಿ ನಾಗನಿಗೆ ತಕೊಂಡ್ ಬರ್ತು. ಒಂದ್ ಕಡೆ ಅವರಿಗೆ ಒಂದ್ ಕಡೆ ಮನ್ನಾನ್ಗೆ ಬಟ್ರಿ, ಒಂದ್ ಕಡೆ ನಮ್ಗೊಂದ್ ಕಡೆ ತಕೊಂಡ್ ಬರ್ತ ನಾಗರ ಪಂಚಮಿ ಅಷ್ಟೇ. ಮತ್ತೆ ಅಲ್ಲ ನಾಗರ ತನು ಹಾಕದ್ ಬಿಟ್ಟು ಮನೆಗ್ ಮಾತ್ರ ಅರ್ಶಿನ ಎಲೆ ಕಡಬು, ಅದೊಂದು ಆಯ್ಕೆ ಆ ದಿವಸ ಒಂದು. ಆಗಳಿಗೆಲ್ಲ ಮನೆ ಮನೆಗೆಲ್ಲ ಅರ್ಶಿನ ಎಲೆ ಬೆಳೀತಿದ್ರು, ಈಗಲ್ಲ ಪ್ಯಾಟಿಂಗ್ ಒಂದು ಇದು ಹತ್ತಿರತ್ತೆ, ಅದಕ್ಕೆ 25-50 ರೂಪಾಯಿ ಕೊಟ್ಟು ತಗೊಂಡು ಒಂದ್ ಎಲೆಗೆ 2-3 ರೂಪಾಯಿ ಬಿದ್ದಂಗೆ ಬೆಳ್ತು ಒಂದೊಂದು ಹಿಟ್. ಅದಕ್ಕೆ ರವಿ ರವಿ ಅಲ್ಲ ಅಕ್ಕಿ ರವೆ ಅಂತರು, ಅಕ್ಕಿ ರವೆ ತಂದಾಗ ಬಟ್ ಇದೈತ ನಮ್ದು ಹಸಿನ ಎಲೆ ಕಡಬು ಆ ದಿವಸ ಆಯ್ಕೆ ಅದೊಂದು. ನೆಕ್ಸ್ಟ್ ನೆಕ್ಸ್ಟ್ ಇದು ಅರ್ಕೊಳ್ಳಿ ಮತ್ತೆ ಬಪ್ಪದ ಸೋನೆರ್ತಿ ಸೋನೆರ್ತಿ ಕೆಲವರದ ದೇವಸ್ಥಾನ ತಿಂಗಳಗಟ್ಟಲೆ ಇರುತ್ತ ಹಸಿ ಸುತ್ತ ಇದ್ದ ಮನೆ ಮಕ್ಕಳಿಗೆಲ್ಲ ಅದೊಂದು ಯಾರ್ದಾರು ಒಂದ್ ಸೋಣಾರ್ತಿ ಇತ್ತು ಅಲ್ಲೊಂದು ಪಂಚಗಜ್ಜಿ ಸಿಕ್ಕ ಸಿಕ್ಕ ತಳೆಯಲ್ಲ ಕಾಯುದಿತ್ತು. ಆ ಸೋಣಾರ್ತಿ ಆಪಲರಿ ಡೈಂಡೆ ಗಂಟೆ ಆಪಲರಿ ಕಾದ ಪಂಚಕ್ಕೆ ಇಟ್ಕೊಂಡು ಆ ಮನೆ ಓಡೋದಿತ್ತಲ್ಲ, ಪಂಚಗಜ್ಜಿದ ಒಂದು ಆಸೆ ಒಂದಿದೆ. ಆ ಪಂಚಗಜ್ಜೆಯೇ ಒಂದು ಶ್ರೇಷ್ಠ ಆಯ್ಕೊಂಡಿತ್ತು, ಆ ಖುಷಿಯೇ ಬೇರೆ ಆಯ್ತು. ಸೋಣಾರ್ತಿ ಆಯ್ತು ಮತ್ತೆ ನೆಕ್ಸ್ಟ್ ಅದು ಕಳೆದ್ರ ಮೇಲೆ ಮತ್ ಬಪ್ಪದ ಹಬ್ಬ ಅದಕ್ಕೆ ದೀಪ ಮತ್ತೆ ಹಬ್ಬ. ಈಗ ನಾವ್ ಈಗ ಕಾಯ್ದದನ್ನೆಲ್ಲ ಈಗ ಇನ್ನೊಂದು 10-11 ಕಾಲದ್ರ ಕೂಡ ಸೋಣೆ ತಿಂಗಳು ಬರ್ತತ್ತೆ. ಸೋಣೆ ತಿಂಗಳ ಫಸ್ಟ್ ಬಪ್ಪದ ಇದು ಹೊಸಲಜ್ಜಿ ಒಂದು ಬರ್ತತ್ತೆ. ಕೆಲವರು ಬೇಗ ಮಾಡ್ತಾರೆ ದಿನ ಹೊಸಲಜ್ಜಿ ಹಾಕರ್ ಮೊದ್ಲ ಹೊರಳಿ ತಗೊಂಡ್ ಮನೆ ಹೊರಳಿ ತಗೊಂಡ್ ಮನೆ ಶುರು ಆಯ್ತು ಗಲಾಟೆ. ಹೊರಳಿ ತಗೊಂಡ್ ಬಂದ ಅಲ್ಲ ಕೊಳುಗ್ ಹಾಕೋದು, ಅಳಗೆಡಿ ಹಾಕಿ ಕೊಳುವ ಅದನ್ನ ಅಳಗೆ ಮುಚ್ಚೋದಕ್ಕೆ ಮತ್ತೆ ಅದಕ್ಕೆ ಬರೋಕೆ ಇದ್ ಮಾಡೋಕೆ ಹೂ ಅಂತ ಸಿಕ್ಕುದಿಲ್ಲ ಆಗ.
1: ಇದು ನಮ್ಮನೆಗೆಲ್ಲ ಅದು ಹೀರಿ ಹೂವು ಅರ್ಶಿನ ಬಣ್ಣದ, ಯಾಕಂದ್ರೆ ಒಂಚೂರು ಹೀರಿ ಬಳ್ಳಂಗಿ ಇರ್ತಿತ್ತು. ಮತ್ ಸ್ವಾಣಿ ಹೂವು ಅದೆಲ್ಲ ಹಾಕ್ತಿದ್ದೀರಪ್ಪ?
0: ಹಾ ಸ್ವಾಣಿ ಹೂವು ಮತ್ತೆ ಕೊಳುಗ ಅಂತ ಹೇಳ್ತಾರೆ, ಇದಿತ್ ಕಣಿ ಹುರುಳಿನ ನೆನೆಸಿ ಒಂದಿಷ್ಟು ದೊಡ್ಡ ಇದಕ್ಕೆ ಹಾಕೋದು, ಅಳಗೆ ಮುಚ್ಚಿ ಇಡುದು. ಒಂದು ಯಾವ್ದ್ರ ದಿವಸ ಸಂಕ್ರಾಂತಿಗಿಂತ 4 ದಿವಸ ಮೊದಲು ಮುಚ್ಚಿ ಇಡುದು. ಸಂಕ್ರಾಂತಿ ಸತ್ತಿದ್ರೆ ಎಲ್ಲೋ ಕಲರ್ ಹಾಕೊಂಡು ಅವು ಬತ್ತತ್ತು ಇಷ್ಟು ಚಂದ ಅಂತ ಹೇಳ್ರೆ ಅದನ್ನ ತಕೊಂಡ್ ಬಂದ ಹೊಸ್ಟ್ರಿ ಇಡುದು ಅದು. ಆಮೇಲೆ ಸ್ವಾಣಿ ಹೂವು, ಸ್ವಾಣಿ ಹೂವು ಯಾರು ತೋಟ ಇಲ್ಲ,
1: ಸ್ವಾಣಿ ಎಲ್ಲ ತುಂಬಾ ಇದಾಯ್ತು.
0: ಹೊಸ್ಲು ಮತ್ತೆ ಹೊಸ್ಲು ಬರೋದು ಒಂದು, ಆಮೇಲೆ ತುಳಸಿ ಎಲೆ ತಂದು ಹೊಡಸಿ ಬರೋದು. ಆದಷ್ಟು ಬೇಗ ಹೊಸ್ಲಜ್ಜಿ ಮಾಡಿ ಒಂದು ಮುಗಿಸು ಅಂದ್ರೆ, ಯಾಕೆ ದಿನ ಹೊಸ್ಲು ಬರ್ದು ಬರ್ದು ಬರ್ದು
1: ಸಾಕು. ಉದ್ದಿನ ದೋಸೆ ಅಲ್ಲ
0: ದಿವಸ ಹೊಸ್ಲು ಬರುತ್ತೆ ಆಗಳಿಗೆ. ನಮ್ ಕಾಲಂಗಳು ದೋಸೆ ಮತ್ತೆ ಅಕ್ಕಿ ಉಂಡಾಳಕ ಎಣ್ಣೆ ಇದು ಮಾಡೋದು. ಆ ಉಂಡಾಳಕ ಮಾಡುದು ಸಾಕು, ಅದನ್ನ ಯಾರು ಕೆಲಸತ್ತಿ ಎಣ್ಣೆ ಹುಟ್ಟುದು ಅವ್ರಿಗೆ. ಇದು ಯಾವ್ದೋ ಮಿಸ್ಟೇಕ್ ಹಂಗೆ ಹುಟ್ಟುದು, ಎಂತ ಮಿಸ್ಟೇಕ್ ಅಂತ ಗೊತ್ತಿಲ್ಲ ಹುಟ್ಟತ್ತದ್ ಕೆಲಸ. ಯಾವ್ದೋ ಇದ್ರಂಗ್ ಮಾಡ್ರೆ ಉಪದ್ರದಿಂದ ಹುಟ್ಟತ್ತಂತ್ರಪ್ಪ ಅಂತಂದ್ ಗೊತ್ತಿಲ್ಲ, ಕೆಲಸತ್ತಿ ಹುಟ್ಟಲ್ಲ ಲಾಯಕ ಉಂಡಾಳಕ. ಅದ್ರಂಗ ಸ್ವಲ್ಪ ಇದ್ರ ಕಣ ಮಾಡೋದು, ಫ್ಲಾಟ್ ಕಣ ಮಾಡೋದು ಅದು, ಮತ್ತೆ ಇದೆಲ್ಲ ಮಾಡಿ ಬಳಸುದು ದೋಸೆ. ಮತ್ತೆ ಅದಕ್ಕೆ ಇದಿರತ್ತ ಹೆಸರು ಬೆಳೆದ ತೋವೆ ಅದಕ್ಕೆ. ಆಮೇಲೆ ಅದಕ್ಕೆ ಎಳು ಅದ ಎಳ್ಕೊಂಡ್ ಬರ್ಕಲ್ಲ, ನರಿಬ್ ಕಬ್ಬಿನ ಕೋಲ ಒಂದ್
1: ಚಿಕ್ಕತ್ತ
0: ಉದ್ದ ತಂದಿಟ್ಕಂತ ಹೆಂಗಸ್ರ ಅದನ್ನ ನಾವೆಲ್ಲ ಎಳಕ್ ಹೋದ್ರೆ ಹೊಡುದು ಅದಕ್ಕೆ ನಮ್ಗೆ. ಅದಕ್ಕೋಸ್ಕರ ಎಂತ ಮಾಡ ಪ್ಲಾನ್ ಎಂತ ಮಾಡ ಹಾಗೆ ಕಟ್ಟಿದ ಮುದ್ದೆ ನೂಲ್ ಕಟ್ಕೊಂಡು ಇಡುದು, ನೂರ ಹಾಕೊಂಡ ಅಥವಾ ಪಕ್ಕಿ ಕಟ್ಕೊಂಡ ಹಿಂಗಿದೆ ಅಂತಾರ ಮಾಡಿ ಹೇಳುದು ಎಲ್ಲ ಪ್ಲಾನ್ ಅಲ್ಲಿ ಇತ್ತು. ಹೊಸ್ಲು ಅಜ್ಜಿ ಒಂದು ಅದೊಂದ್ ನಮ್ಮನೆ ಮಜಾದ ಆ ಕಾಲದಂಗೆ
1: ಅಜ್ಜಿನ ಓಡಿಸೋದು,
0: ಅಜ್ಜಿನ ಓಡಿಸೋದು. ಆ ನಂತರ ಅಂದ್ರೆ ಮಾರನೇ ದಿವಸ ಉಲ್ಟಾ ಬರೋಕ್ ಶುರು ಮಾಡ್ತಾರೆ. ಆತ ಹೊಸ್ಲಜ್ಜಿ ಹಾಕೊಂಡು ನೆಕ್ಸ್ಟ್ ಹಬ್ಬ ಹಬ್ಬವೇ ದೀಪಾವಳಿ ಹಬ್ಬ, ಅದಕ್ಕಿಂತ ಬೇರೆ ಮತ್ತೆ ದೀಪಾವಳಿ ಹಬ್ಬ ಅಲ್ಲಿ ನಂತರ ಹಬ್ಬಗಳೆಲ್ಲ ಶುರುವಾತ್, ಜಾತ್ರೆ ಶುರುವಾತ್, ಆಮೇಲೆ ಇದು ಶುರುವಾತ್, ಗಂಡದ ಹಬ್ಬಗಳು ಕೆಲವು ಕೆಲವು ದೇಜ್ ಮನೆಯಲ್ಲ ಹಬ್ಬ ಎಲ್ಲ ಶುರುವಾತ.
1: ಈ ಆಷಾಢಿ ಹಬ್ಬದಿಂದ ನಾವು ಮಾತು ಶುರು ಮಾಡ್ದಾರ, ನಾಗರ ಪಂಚಮಿಗೆ ಹೋಯ್ತು, ಹೊಸ್ಲಜ್ಜಿಗೆ ಹೋಯ್ತು, ಹೊಸ್ತೊಂದ್ ಬಿಡ್ತಲ್ಲ.
0: ಏನು ನಾವು ಇಷ್ಟೊರೆ ಕಷ್ಟಪಟ್ಟು ಬೆಳೆದಿತ್ತ ಅದನ್ನ ಒಳತ್ತಂದ ಅದನ್ನ ತಪ್ಪು ಒಂದು ಆ ವಿಜೃಂಭಣೆಯೇ ಬೇರೆ. ರಾತ್ರಿಗಟ್ಟ ನಮ್ದು ಕಾರ್ಮಿಕರು ಇದ್ರ ಮೊದ್ಲಿಂದ ಆ ಒಂದು ವರ್ಗದವರಿದ್ರೆ ಅವ್ರ ಹತ್ರ ತಪ್ಪು ಕೇಳಕ್ ಅವ್ರ ಏನ್ ಮಾಡ್ತಾರೆ, ಅಪ್ಪಿ ತಪ್ಪಿ ನಮ್ ಗೆದ್ದಿದ್ದ ಒಡೆ ನಮ್ ಯಾರು ಗೆದ್ದಿದ ಯಾರು ಹೊಸ್ತ ಮಾಡ್ತಾರೆ ಅವ್ರ ಮನೆ ಗೆದ್ದಿದ್ದ ತತ್ತಲ್ಲ, ಬೇರೆಯವ್ರಿಗೆ ಗೆದ್ದಿದೆ ಕುಯ್ಕೊಂಡ್ ಬಪ್ಪದಲ್ಲ, ಅದು ಕಿತ್ಕೊಂಡೇ ಬಪ್ಪದ ಅದನ್ನ
1: ರಾತ್ರಿ ಹೋಗಿ
0: ರಾತ್ರಿ ಕಟ್ಟೆ ಕಿತ್ಕೊಂಡ್ ಬಂದ ತುಳಸಿ ಕಟ್ಟೆ ಹತ್ರ ಬಂದು ಅದಕ್ಕೊಂದು ಎರಡು ಊಟ ಇಟ್ಟು ಅದಕ್ಕೊಂದು ಅಡ್ಡ ಇದ್ ಮಾಡಿರ್ತಾರೆ, ಆ ಪುಣ್ಯ ಹೆಸರು ತಂದಿಡ್ತಾಳು. ಮಾರನೇ ದಿವಸ ನಮ್ಗೆ ಅದಕ್ಕೆ ಮತ್ ಕಾಣಕ್ ತಂದಿದ್ದೆ ಇಲ್ಲೇ ಕಾಣಕ ಸತ್ಯ ಕರೆದು ಹೇಳ್ತಾರೆ ತಂದು ಇಟ್ಟಿದ್ದೆ ಹೇಳಿ ಹತ್ರಕ್ಕೆ ನಮ್ಗೆ ಗೊತ್ತಾಗ್ತಂದೇಳಿ ಬೆಳಗ್ಗೆ ಬೆಳಗ್ಗೆ ಬಂದಿರತ್ತೆ. ಆ ನಂತರ ಮೊದ್ಲೇ ಬಟ್ರೆ ತಕ್ಕೇಂಡಿರುತ್ತೆ ಹ್ಯಾಂಗ ಕದ್ರು ಕೊಯ್ದು ಗಳಿಗೆ ಹ್ಯಾಂಗ ಬಟ್ರೆ ಅಂದ್ರೆ
1: ಗಳಿಗೆ ಕೇಂದ್ರ ಕೊಯ್ದ
0: ಕೆಲಸರ್ ಗಳಿಗೆ ಹತ್ರ ಅವ್ರೆ ಕದ್ರು ಕೊಯ್ದು ತುಂಬಾ ಒಳ್ಳೇದಂತ ಹೇಳ್ತಾರೆ. ಅದ ಇನ್ನೊಂದಿತ್ತಲ್ಲ ಹೊಸ್ತಿಗೆ ಮಾಲೆ ಅಂದ್ರೆ ಸರ್ವ ಪಿತೃಗಳ ಅಮಾಸೆ ಅಂತ ಹೇಳ್ತಾರೆ. ಎಲ್ಲರೂ ಮಾಲೆಯರು ಎಲ್ಲರೆಲ್ಲ ಒಂದು ಇಡೀ ಇದಕ್ಕೆ ಒಂದು ಯಾವ್ದೋ ಒಂದು ಮನೆಗೆ ಮಾಡ್ತಾರೆ. ಒಂದು ಇಡೀ ಕುಟುಂಬದಂಗೆ ಒಂದ್ ಮನೆ ಮಾಲೆ ಮಾಡ್ತಾರೆ. ಮಾಲೆ ಬಂದ್ಮೇಲೆ ಆ ಬಟ್ಟೆ ಬಂದು ಎಷ್ಟು ಎಷ್ಟೋ ಜನರಿಗೆ ಸಂಬಂಧಪಟ್ಟ ಅಡಿ ಹಾಕಿ ಅದೆಲ್ಲ ಬೇಕಷ್ಟಿತ್ತಲ್ಲ ಅವರಿಗೆ ತರಕಾರಿ ತಪ್ಪದು ಗುಂಬಳಕಾಯಿ ತಪ್ಪದು ಅವರಿಗೆಲ್ಲ ತಂದು ಮಾಲೆ ಮಾಡೋದಿತ್ತದ. ಮಾಲೆ ಒಂದು ಎಲ್ಲರ ಮನೆಯಲ್ಲಿ ಮಾಲೆ ಮಾಡೋದಿಲ್ಲ. ಒಂದು ಕುಟುಂಬದಾಗ ಒಬ್ರು ಯಾವ್ದಾರ ಹಿರಿ ಮನೆ ಯಾವ್ದಾರ ಒಂದು ಮನೆ ಮಾಡ್ತಾರೆ. ಆಗ ಉಳಿದರೆಲ್ಲ ಬಂದು ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಬಂದದ್ದು. ಅದೊಂದು ಕ್ರಮ ಆಯ್ತು ಮಾಲೆ ಆಗಳಿಗೆ ಕದ್ರು ಕೈ. ಆಗ ಹೊಸಲಜ್ಜಿ ಆದ್ಮೇಲೆ ಇದಾದ್ಮೇಲೆ ಇದು ಕೊಯ್ದು ಇದ ಕುದುರು ಕೊಯ್ ಅಂತ ಅಂದ್ರೆ ಅದಕ್ಕೆ ಹೊಸ್ತ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ದಶಮಿ ಹೊಸ್ತೆ ಕಾಯಂ ಇಟ್ಕೊಂತಾರೆ.
1: ನವರಾತ್ರಿ ಹೊಸ್ತ
0: ನವರಾತ್ರಿ ದಶಮಿಗೆ ಮಾತ್ರ ಹೊಸ್ತು ಮಾಡ್ತಾರೆ. ಇನ್ ಕೆಲವರು ಹಂಗಲ್ಲ ಕೊಯ್ಲು ಬೆಳೆದು ಬಂದ್ರೆ ಕೂಡಲೇ
1: ತಿಂಗೋಡ ಹೊಸ್ತ
0: ತಿಂಗೋಡ ಒಬ್ಬೊಬ್ರಿ ಒಂದೊಂದು ಕ್ರಮ ಇತ್ತು. ಅವರಿಗೆ ಆ ಹೊಸ್ತು ಕೊಯ್ ಬರ್ತೀವಿ ಅದನ್ನ ಚಂದ ಮಾಡಿ ಕೊಯ್ದು ಆ ನಂತರ ಅದಕ್ಕೆ ಹಾಲು ಎರೆದು ಅದಕ್ಕೆ ಮುಳು ಸೌತಿಕಾಯಿ ಕೊಯ್ದಿಟ್ಟು ತೆಂಗಿನಕಾಯಿ ಕೊಯ್ದಿಟ್ಟು ಅದಕ್ಕೆ ಧೂಪ ಹಾಕಿ ಹಾಲು ಎರೋಕಿತ್ತು. ಹಾಲು ಎರೆದು ಆಮೇಲೆ ಕೊಯ್ಕೊಂಡು ಒಳ ತಕೊಂಡು ಬಂದು ಪೂಜೆ ಮಾಡಿ ಆ ನಂತರ ಹೊಸ್ಲಿಗೆ ಬೇರೆ ಮೆಟಿ ಕಂಬಕ್ ಬೇರೆ ತುಳಸಿ ಕಟ್ಟಿಗೆ ಬೇರೆ ತೆಂಗಿನ ಮರಕ್ಕೆ ಬೇರೆ ಅದಕ್ಕೆ ಬೇರೆ ಪತ್ತಸಿ ಬೇರೆ ಅಷ್ಟು ಕದ್ರೆಲ್ಲ ಅದಕ್ಕೆ ತಯಾರು ಮಾಡೋಕೆ. ಅದು ಹಿಂದೊಂದೇ ತೆಂಗಿನ ಮಾವಿನ ಎಲೆ ಹಲಸಿನ ಎಲೆ ಆ ನಂತರ ಒಂದು ಎರಡು ಕದ್ರೆ ಮತ್ತೆ ಮೂಡ್ಲ ಯಾವ್ದು ಕೂಡ ಬೇರೆ ಬೇರೆ ಅಂತ ಪಾಲ್ಸಿನ ಕಟ್ಟೆ ಎಲ್ಲ ಹಾಕ್ತಾರಪ್ಪ ಎಲ್ಲ ಬೇರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ಹಾಕಿ ಚಂದ ಮಾಡಿ ಕಟ್ತಾರೆ. ಇನ್ ಕೆಲವರು ಮನೆ ಎದುರಿನ ಇದಕ್ಕೊಂದು ಚಂದ ಮಾಡಿ ತೋರಣಾಗೆ ನೇಯ್ದು ಒಂದು ಭತ್ತದ ಒಣಗಿ ನೇಯ್ದು ಕಟ್ತಾರೆ. ಅದನ್ನ ಕಾಂತ ಕೂತ್ಕೊಂಡು ಅಷ್ಟು ಚಂದ ಮಾಡಿ ನೇಯ್ದು ಎದುರಿನ ದ್ವಾರ ಬಾಗ್ಲಿ ಕಟ್ತಾರೆ. ಅದು ಕೂಡ ಫಸ್ಟ್ ಮತ್ತೆ ವಿವಿಧ ನಮ್ಮಲ್ಲಿ ಓಣಮಿಗೆ ಕೇರಳದ ಮಾಡ್ದಂಗೆ ಒಂದು ಅಷ್ಟು ಹತ್ತು ಬಗೆ ಒಂಬತ್ತು ಬಗೆ ಹನ್ನೊಂದು ಬಗೆ ಪದಾರ್ಥ ಆಗ್ಲೇಬೇಕು ಆ ದಿವಸ ಮನೆಗೆ. ಬೆಸಸಂಖ್ಯೆ ಅದಲ್ಲೇ ಹನ್ನೊಂದೇ ಆಯ್ಕೆ ಒಂದು ಒಂಬತ್ತು ಆಯ್ಕೆ
1: ಇಲ್ಲ ಐದು ಆಯ್ಕೆ
0: ಐದು ಐದಪ್ಪ ಐದಲ್ಲಿಲ್ಲಪ್ಪ ಏಳು ಒಂಬತ್ತು ಹನ್ನೊಂದು ಈಗ ಮಿಗಿಲಿ ಸಂಖ್ಯೆಗೆ ಪದಾರ್ಥ ಮಾಡಿ ಮತ್ತೆ ಪಾಯಸ ಗೀಸ ಮಾಡಿ ಚಂದ ಮಾಡಿ ಬಳಸ ಮತ್ತೆ ಪೈಕನ್ನೆಲ್ಲ ಕರೆದ ಆ ದಿವಸ ಎಲ್ಲ ಎಲ್ಲಿದ್ದರು ಬರ್ಕ
1: ಮೋದಿ ಹೊಸ್ತಾರ್ ಮತ್ತು ಗೊಡ್ಜ ಮೋದಿ ಹೊಸ್ತಾರ್ ಮತ್ತು ಗೊಡ್ಜ
0: ಮೊದಲು ಮಕ್ಕಳು ಹೊಸ್ತಿದ್ರೆ ಆಮೇಲೆ ಒಂದು ಎಲೆ ತಿಮ್ಮಕ್ಕಿತ್ತು ನಾವು ಸಣ್ಣ ಪಪ್ಪ ನಮ್ಗೆ ಒಂದು ಎಲೆ ತಿಮ್ಮದು ಅಪ್ಪಿತಿ ಅಪ್ಪಿ ಎಲ್ಲ ಸೊಕ್ಕಿನ ಅಡಿಕೆ ಎಲ್ಲ ಬಾಯಿಗೆ ಹೋಯ್ತ ಆ ತಲೆ ತಿರುಗಿ ಆ ವಾಂತಿ ಮಾಡೋದು ಅವಸ್ಥೆ ಕಂಡ್ರೆ ಬೇಡ ಎಲೆ ತಿಂಬುದು ಬೇಡ ಈ ವಾಂತಿ ಮಾಡೋದು ಬೇಡ ಅಂತ ಕಡೆ ಒಳಗೆ ಹೋಗಿ ಯಾರ ಹತ್ರ ಒಂದು ದಮೆ ಹಾಕೊಂಡು ಮಜ್ಜಿಗೆ ತಕೊಂಡು ಮಜ್ಜಿಗೆ ಕುಡದೆ ಒಂದು ತಂಪು ಮಾಡ್ಕೊಂಡ್ಮೇಲೆ ಹಿಂದಿದ್ದೆಲ್ಲ ನೆನಪಪ್ಪ ನಮ್ಗೆ
1: ಒಳ್ಳೆ ನೆನಪುಗಳು ಒಳ್ಳೆ ಹಂಬಲ್ ಮಾಡ್ರಿ ನೀವು ನಮ್ಗೆಲ್ಲ ಈಗ ಸುಮಾರು ವಿಷಯಗಳಿಗೆ ಹಂಬಲ್ ಆಯ್ತು ನಿಮ್ಮ ಹತ್ರ ಮಾತಾಡಿ ಸರ್. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅದರ ಅಂಗವಾಗಿ ವಿಶೇಷ ಅತಿಥಿಯಾಗಿ ನೀವು ಬಂದರ ನಿಮ್ಗೆ ಎಷ್ಟು ಜೀವನಾನುಭವ ಇದೆ ನಮ್ಮ ಕುಂದಾಪುರ ಕನ್ನಡನ ಕುಂದಾಪುರ ಕನ್ನಡದ ಬದುಕನ್ನ ನೀವು ಕಂಡದಿತ್ತಲ್ಲ ಅದೆಲ್ಲ ಸುಮಾರು ಇದ್ರ ಗೊತ್ತಾಯ್ತು ನಮ್ಗೆ ಇದು ಕೇಂಬತ್ತಿಗೆ ಬಹುಶಃ ಕೇಂತಿದ್ದು ಕೇಳುಗರೆಲ್ಲ ತುಂಬಾ ಎಂಜಾಯ್ ಮಾಡ್ರೇನೋ ಯಾಕಂದ್ರೆ ಆ ವಿಷಯ ಹಂಗಿತ್ತು ನಾವು ಒಂದು ಕಾಲದಲ್ಲ ಮರ್ತೇ ಹೋಯ್ತಲ್ಲ ಅದನ್ನೆಲ್ಲ ಮತ್ತೆ ನೀವು ಹಂಬಲ್ ಮಾಡ್ರಿ. ಈಗ
0: ನಮ್ದು ಈ ಕನ್ನಡ ಕುಂದಾಪುರ ಕನ್ನಡ ಸಾಧಾರಣ ಈ ಕುಂದಾಪುರ ಕನ್ನಡ ಎಲ್ಲೆಲ್ಲ ಮಾತಾಡ್ತಾರೆ ಅಂದ್ರೆ ಸಣ್ಣ ಹರಾಡಿ ಇದಿತ್ತಲ್ಲ ನಮ್ಮ ಕಾರ್ಕಳ ಬಾರ್ಡರ್ ಮತ್ತೆ ಬ್ರಹ್ಮಾಂಡದ ಬಾರ್ಡರ್ ಅಲ್ಲಿಯರಿಗೆಲ್ಲ ಕುಂದಾಪುರ ಕನ್ನಡ ಮತ್ತೆ ಅಲ್ಲಿದ್ದರಿಗೆ ಆಚೆ ತುಳು ಬತ್ತೆ ಕುಂದಾಪುರ ಕನ್ನಡ ನಂಗೆ ತುಳು ಬತ್ತೆ ಸರ್ ಆಗ ಕುಂದಾಪುರ ಕನ್ನಡ ಬತ್ತೆ.
1: ನಿಮ್ ಕುಂದಾಪುರ ಕನ್ನಡ ಅಂತ ಬಾರಿ ಲೈಕ್
0: ಅಲ್ಲಿ ನಾವು ಅಲ್ಲಿ ಅಭ್ಯಾಸ ಮೊದ್ಲಿಂದ ಮಾತಾಡ್ಕೊಂಡು ಬಂದದ್ದೆ ನಮ್ ಮತ್ತೆ ಅದನ್ನ ಇದು ಮಾಡಿ ಡೆವಲಪ್ ಮಾಡ್ತಾ ಹೋಯ್ತು ನಾವು ಅದನ್ನ ಬಿಟ್ಟು ಹಾಕಲ್ಲ ಇದು ಅನಿವಾರ್ಯ ಆದ್ರೆ ಮಾತ್ರ ಬಿಟ್ರೆ ಇಲ್ದಿರೆ ಅದು ಆಯ್ಕೆ
1: ಅಂದ್ರೆ ಭಾಷೆ ಬೆಳಿಕ ಅಂದ್ರೆ ಭಾಷೆ
0: ಮಾತಾಡ್ತಾ ಇರ್ಕ ಮನೆಗೆ ಮಾತಾಡ್ತಾ ಇರ್ಕ ನಾವು ನಮ್ಮ ಮನೆಗೆ ಮಕ್ಕಳು ನಮ್ಮ ಮೊಮ್ಮಕ್ಕಳು ಹೇಳುದು ಬೊಂಬೈಗಿದ್ರೆ ಕುಂದಾಪುರ ಕನ್ನಡ ಮಾತಾಡಿ ಅಂತ ಹೇಳುದು ಮನೆಗೆ ಹೇಳುದು ಕನ್ನಡ ಮಾತಾಡ್ತಾರೆ. ಒಬ್ಳು ಬೊಂಬೈಗಿದ್ದಾಳೆ ಮತ್ತೊಬ್ಳು ಬೆಂಗಳೂರು ಇದೆ ಮಕ್ಕಳ ಕೇಳಿ ಹೇಳುದು ಕುಂದಾಪುರ ಕನ್ನಡ ಮಾತಾಡಿ ಅಂಬುದು. ಆದ್ರೆ ಅವೆಲ್ಲ ಎಂತ ಮಾತಾಡ್ತಾವೆ ಇಂಗ್ಲೀಷ್ ಮಾತಾಡಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ಬೋದಲ್ಲ ಅವಕ್ಕೆ ಅದೇ ಅಭ್ಯಾಸ ಹೋಯ್ತು ಇಂಗ್ಲೀಷೇ ಮಾತಾಡ್ಕೊಂಡು ಬಟ್ ಮನೆಗೆ ಮಾತ್ರ ಕನ್ನಡವೇ ಮಾತಾಡೋದು ಇಲ್ಲಿ ಬಂದ್ರೆ ಮನೆಗೆ ಕನ್ನಡ ಮಾತಾಡೋದು.
1: ಓಕೆ ಸೊ ಕುಂದಾಪುರ ಕನ್ನಡ ಹಬ್ಬ ದಿನದಂದು ನಮ್ಮ ಹಿಲಿಯಾಣದ ಬಾಲಕೃಷ್ಣ ಶೆಟ್ರು ನಿವೃತ್ತ ಪ್ರಾಂಶುಪಾಲರು ಎಷ್ಟು ಲೈಕ್ ಮಾತಾಡ್ರು ಕಾಣಿ ಆ ನೆನಪುಗಳು ಅವ್ರು ಬಳಸಿದ ಭಾಷೆಯ ಪದಗಳು ಇಷ್ಟು ನಿರರ್ಗಳವಾಗಿ ಮಾತಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್.
0: ಒಟ್ಟಾರ ಮೇಲೆ ನನಗೆ ನೆನಪಿ ಬಂದು ಇನ್ನು ಅದಷ್ಟೋ ಇತ್ತು ಯಾಕಂದ್ರೆ ಇಲ್ಲ ಬಂದಲ್ಲ ಅದೆಲ್ಲ ನೆನಪು ಮಾಡ್ಕೊಂಬಲ್ಲ ಬಟ್ ಕುಂದಾಪುರ ಕನ್ನಡ ನಾವು ಆಡದ್ದು ಮಾಡದ್ದು ಬಚ್ಚದ್ದು ಇದೆಲ್ಲ ನೆನಪತ್ಲ ನಂಗೆ ಬಚ್ಚದ ಒಂದಕ್ಕೊಂದು ನೆನಪತ್ತು. ನಾನೊಂದು ಬ್ರಹ್ಮರ ಶಾಲೆ ಹೊತ್ತೆ ಪತಿಗೆ ಐದನೇ ಕ್ಲಾಸ್ ಹಂಗ ಇದ್ದಿದೆ ಅಲ್ಲೊಬ್ರು ಮಾಸ್ಟರ್ ಬಂದ್ರು ಪಿ ಎದ್ ಮಾಸ್ಟರ್ ಅಂದ್ರೆ ಮಾಸ್ಟರ್ ಒಬ್ರು ಪ್ರತಿಯೊಬ್ಬರು ಮಾಸ್ಟರ್ ನೆನಪ ಹತ್ತು ನಂಗೆ ಆಗಳಿದ್ದು ಅಲ್ಲ ಇಪ್ಪತ್ತು ಯಾರೋ ಒಬ್ಬ ನನ್ನ ದೋಸ್ತಿ ಅಂದ್ ಕರೆದಿನ ನನ್ನ ಪುಸ್ತಕ ಎಲ್ಲಿತ್ತು ಮಾರೆ ಯಾಕೆ ಅಂಡ ಕಣ ಅಲ್ಲೇ ಬಚ್ಚಿದೆ ಕಾಣ್ಮಾರೆ ಅಲ್ಲೇ ಅಲ್ಲೇ ಇಟ್ಟಿದ ಅಲ್ಲೇ ಬಚ್ಚಿದೆ ಕಾಣ್ಮಾರೆ ಸಂಗ್ ಕಾಮ್ ಕತ್ಲೆ ಯಾಕೆ ಅಂಡ ಆ ಮಾಸ್ಟರ್ ಬಾಪುಗ ಅಲ್ಲಿ ಬಚ್ಚಿದ್ದೇನೆ ಸರ್ ಅವ್ರು ಎಲ್ಲಿವರೆಗೆ ಅಂದ್ರೆ ಎಂತದ ಬಚ್ಚಿದ್ರೆ ಎಂತದ ವಾಲ ಅಂಬಸೂರ್ ಮಾಡ್ರಿ ನೀ ನಾಗ ಬಚ್ಚ ಬಸರು ವರ್ಷ ಶಾಲೆಗೆ ನಾನು ನಾನು ಹತ್ತು ಶಾಲೆಗಳ ಪೂರ ಬ್ರಹ್ಮ ಹರಾಡಿ ಹುಟ್ಟಿ ಬೆಳೆದಿದ್ರು ನಾನು ಆಚೆ ಮನೆ ರಾಮ ಹರಾಡಿ ರಾಮನ ಮನೆ ಆಚೆ ಮನೆ ಹರಾಡಿ ಕುಸ್ತನ ಮನೆ ನಮ್ ಸುತ್ತ ಅವತ್ತೆ ಮೂರ್ ಮನೆ
1: ಮಧ್ಯದಲ್ಲಿ ಬಾಲಣ್ಣನ ಅವ್ರ ಮನೆ
0: ಮನೆ ನಮ್ದು ಬಣಸಾಲೆ ಅಪ್ಪೆ ಅಂತ
1: ತುಂಬಾ
0: ಆತ್ಮೀಯರು ಅಪ್ಪನ ಊಟಕ್ಕೆ ಬಣಸಾಲೆ ಅಕ್ಕಿ ಮುಡಿ ಮಾರಿ ನಮ್ ಗಾಡಿ ನಮ್ದು ಎತ್ತಿನ ಗಾಡಿ ತಪ್ಪೆ ಇಲ್ಲಿ ಉಡುಪಿ ತಗೊಂಡಪ್ಪ
1: ನೀವು ಎತ್ತಿನ ಗಾಡಿ ಎಲ್ಲ ಹೊಡಿತಿದ್ದೀರಾ
0: ನಾವು ಹೊಡಿತಿದ್ದೆ ಹಾಗೆ ಎತ್ತಿನ ಗಾಡಿ ಅಪ್ಪತ್ತಿಗೆ ನೆನಪಾಗ್ಬೋದು ಕೆಲವೆಲ್ಲ ಬಣಸಾಲೆ ಹಿಂಗ್ ಒಂದ್ ದಿವಸ ನಮ್ಮ ಶಾಸ ಅಂದಳಿ ಅವ ಎತ್ತಿನ ಗಟ್ಟದ ಭತ್ತ ತಗೊಂಡ್ ಬಂದ ಎತ್ತಿನ ಗಾಡಿಗೆ ಆಗುಂಬೆ ಘಾಟಿಗೆ ಭತ್ತ ತಗೊಂಡ್ ಬರ್ತಿದ್ದೆ ಜಸ್ಟ್ ಇಮ್ಯಾಜಿನ್ ಹ್ಯಾಂಗ್ ಅದಕ್ಕೆಲ್ಲ ತೀರ ಅಂತ ಇರತ್ತ ಮತ್ತ ಬಡ್ಗಿ ಇರತ್ತ ಬ್ರೇಕ್ ಕಣಂಗೆ ಒತ್ತರ ಕೂಳ ಹಿಂದಿದ ಚಕ್ರಕ್ಕೆ ಕಬ್ಬಿಣದ ಪಟ್ಟಿ ಅಲ್ಲ ಕಾಲ ಗಟ್ಟಿ ಒತ್ತಿಡ್ಕೊಂಡ್ ಅಂದ್ರೆ ಟೈಟ್ ಟೈಲ್ ಏನಳಿ ಓಡಿಬೇಕಲ್ಲ ಆಮೇಲೆ ಬಡಿಗೆ ಎಲ್ಲ ಹೊಡೆದ್ ನಿಧಾನ ಎಷ್ಟು ಕಷ್ಟ ಮಾಡಿ ಎತ್ತಿನ ಗಾಡಿನ ಭತ್ತ ತುಂಬ್ಕೊಂಡು ತಕೊಂಡ್ ಬಪ್ಪದ್ ಹರಡಿ ಒಂದ್ ದಿವಸ ತಕೊಂಡ್ ಬಪ್ಪತ್ತಿ ಅವನ್ ಮೈ ತುಂಬ ಹಗಳಿಗೆ ಇದ್ರ ಧೂಳಿದಲ್ಲ ಧೂಳ ಆಯ್ತು ಎಲ್ಲಿ ಕೆಲವ್ ಹಿಂಗ್ಸ್ರ ಅಂದ್ರೆ ಒಂದ್ ಹಾಡ್ ಹೇಳ್ತಾಳ ಒಬ್ಬಳ ಬಂಡಿ ಹೊಡಿಯವನ ಬಂಡಾಟ ಕಂಡೀರ್ಯ ಮೈಯೆಲ್ಲ ಧೂಳಿವನ ಮಂಡೆ ಧೂಳು ಈಗ ಎಂತ ಇದೇ ತ್ರಾಸಬದ್ದೋಗಿ ಪದ ಹೇಳಿಬಿಟ್ಟ ಹಾಡ್ ಹೇಳ್ದಾಳ ಭತ್ತ ತೊಳೆದ ಹೂ ಅಂತ ನಂಗೆ ಇವತ್ತಿನ ನೆನಪತ್ತು ಅವ ಒಂದ್ ಉತ್ತರ ಕೊಟ್ಟ ಹಾಡುಗಾರತಿ ಇವಳನ್ನ ಹಡಗಿಂದ ತಂದಿದ್ದೆ ಬಿಡ್ಲಕ್ಕ ಅದಕ್ಕೆ ಮತ್ತೆ ಇಮಿಡಿಯೇಟ್ ಹೋಳಿಗಲ್ಲೇ ಅಲ್ಲಿವರೆಗೂ ಜನರಲ್ಲಿ ಆಶು ಇದನ್ನ
1: ಎಷ್ಟು ಸ್ಪಾಂಟೇನಿಯಸ್ ಇದ್ರು ಅಂತ
0: ಒಬ್ರೊಬ್ರು ಒಂದೊಂದು ಓರ್ಲಂಗೆ ಮೂರ್ ಜನ ಭತ್ತ ತೊಳೆದು
1: ಆ ಕೋಆರ್ಡಿನೇಷನ್ ಎಷ್ಟು ಒಳ್ಳೆ ಇರತ್ ಕಾಣೆ ಇವಳು ದಪ್ಪು ಇವಳದ್ ಬಣಕಿ ಇವಳು ದಪ್ಪ ಒಂದು
0: ಚೂರು ಒಬ್ರು ಒಂದು ಕೈ ಪೆಟ್ ಮಾಡ್ಕೊಂಡಿದ್ರೆ ಅಂತ ಇಲ್ಲ
1: ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋ ಬಂದ ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಎರಡರ ಈ ಸುಸಂದರ್ಭದಲ್ಲಿ ಎಷ್ಟು ಲೈಕ್ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ರಿ ನಮ್ಮ ಹಳತು ಮರ್ತದ್ನೆಲ್ಲ ಹಂಬಲ್ ಮಾಡ್ರಿ ಧನ್ಯವಾದಗಳು
0: ನೀವು ಕರೋದ್ ಹೆಚ್ಚ ನಮ್ಮ ಅಪ್ಪದ ಹೆಚ್ಚ ಮಾಡ್ರಿ
1: ಥ್ಯಾಂಕ್ ಯು
0: ಬಂದಿತ್ತು ನನ್ಗೆ ಎಡದು ನಂಗೆ ನೆನಪಿದ ನಾಲ್ಕು ಮಾತ್ನ ಇಲ್ಲ ಹೇಳದೆ ಎಷ್ಟು ತಪ್ಪಿತ್ತು ಎಷ್ಟು ಸಮಯ ತಗೋತಿಲ್ಲ ಆಗ್ಲಿ
1: ಅಡ್ಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು ನಿಮ್ದು ನೆನಪಲ್ಲ ಮತ್ತೆ ಹೊಂಬಲಾಯ್ತು ಅಂತ ಅನ್ಕಂತ ಹೋಯ್ಬತ್ತೋ ಮತ್ ಸಿಕ್ತೋಕೆ ಅಂತ ಆಗ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ
2: ಹಲೋ
3: ಹಲೋ
2: ಏ ಬತ್ತಿಲ್ಲೇನಾ
3: ಎಲ್ಲಿಗ
2: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ ನೆನ್ಪಿಲ್ಲೇನಾ
3: ಓ ಹೌದಲ್ಲ ಕೇಕ್ ಎಲ್ಲ ರೆಡಿ ಇತ್ತ
2: ಎಲ್ಲ ರೆಡಿ ಇತ್ತು ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು
3: ಅಣ್ಣ ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ
2: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು ತಲಿ ಬಿಸಿ ಮಾಡ್ಕೋಬಾರ್ದ
3: ಬರೀ ಬಾಯಂಗ್ ಹೇಳುದಲ್ಲ ಹಾ ಕಡಿಕೆ ನನ್ ಹೆಣ್ಣು ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದ ಮಂಡಿ ಮೇಲೆ ಹೊತ್ತಾಕ್ತಿ ನನ್ ಹೆಣ್ಣು ಮೋಸ ಮಾಡದ್ ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು
2: ಓ ಮಾಳ ಇದ್ದ ಹಂಗಾರೆ ಲಕ್ಷ್ಮಣ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತನ್ ಸೋರು ಕೇಳ
3: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತು ನಿಮ್ಗೆಲ್ಲ ಗಮ್ಮತ್ತಲ್ಲನ
2: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ ತಪ್ಪು ಮಳಿದಲ್ಲ ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ್
3: ಹಾಂಗಂದ್ರೆ ಎಂತದ
2: ಅದ ನಿಂಗ್ ಅರ್ಥ ಆತಿಲ್ಲ 500 ರೂಪಾಯಿ ಇಡ್ಕ ಬಾ
3: ಅಮ್ಮ ಅಮ್ಮ ಏ ಅಮ್ಮ
4: ಗಡ ಎಂತ ಅಷ್ಟು ಗೆಂಡಿ ಕಿತ್ಕ ಕೂಗ್ತೆ ನಾನು ಇಲ್ಲೇ ಇದ್ದ ನಿಂತ್ಕೊಂಡು ಹೊಟ್ಟಿ ಹೋಯ್ತಾ
3: ಇಲ್ಲೇ ಇದ್ದಳಿ ಒಂದು ಹಾವು ಒಂಬಗಾತಿಲ್ಯಾ ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ ಅದಿರ್ಲಿ ಪಟ್ಟ ಒಂದು 500 ಕೊಡ
4: 500 ರೂಪಾಯಿ ನನ್ನ ಹತ್ರ ಇಲ್ಲ ಬೆಳ್ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ್ ನಾನೀಗ ಮೀನ್ ತಕೊಂಡದ ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ ಅವ್ರ ಹತ್ರ ಇನ್ ಎಷ್ಟು ಇದಕ್ ಬಯಸ್ಕೊಂಡ್ಕೊ
3: ನೀವಿಬ್ರು ಗಂಡೆ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ ನಂಗ್ ಸಂಬಂಧ ಇಲ್ಲ ನಂಗೊಂದ್ 500 ರೂಪಾಯಿ ಕೊಟ್ರೆ ಸಾಕು
5: ತಿಂಗ್ಳು ತಿಂಗ್ಳು ಮನೆಗೆಲ್ಲ ತಂದಾಕುದ ಇವನೇ ಕಾಣ ಈಗ ವಾಪಸ್ ಕೇಂತಿದ್ದ ಕೊಡು ಕೊಡು ನಿನ್ ಮಗನಿಗೆ ಕೊಡು
3: ಅಮ್ಮ ನಾನ್ ಇನ್ನ ಹತ್ರ ಮಾತಾಡ್ತಿದ್ದಿ ಈ ನಾಯಿ ಹತ್ರ ಅಲ್ಲ
5: ನಾನು ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ
3: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ ನಿಂದೆಷ್ಟೇ ತಷ್ಟ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ ಕೆಲ್ಸ ಕಾರ್ಯಕ್ಕೆ ಹೋಯ್ದೆ ಬಿಟ್ಟಿ ಕೂಡ ತಿಂಬುವಲ್ಲ ನಂಗೆ ಹೇಳ್ತೋ
5: ಹೌದಪ್ಪ ನೀ ತಂದಾಕದಾರು ಸ್ವಲ್ಪ ನಿಂದು ಡಿಗ್ರಿ ಮುಗಿತಲ್ಲ ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಂತೆ
3: ನನ್ ತಲಿ ಬಿಸಿ ನಿಂಗ್ ಬ್ಯಾಡ್ದಾ
6: ನನ್ ಎಂತ ಹೇಳಿ ನಾ ಕಂಡ್ಕಂತಿ, ನಂಗ್ ತಲಿ ಶಳಿತಿತ್ತ. ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲ್ಲ
4: ಯೋ, ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
6: ಎಂತ ಜ್ಯೋತಿಯ, ಎಂತ ಆಯ್ತ?
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡ್ಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿ ಆತೋ ನಾಳಿಗ್ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
6: ನಿಂಗ ಐಕತ್ತೆ ಇದ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೇ ಕಣ. ತಿಂದ ತೆಗ್ಲಿ ಬಳದ ಇವಕ್ ಮತ್ತೆಂತಲ್ಲ.
5: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
6: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳ ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ.
7: ಸುಮ್ನೆ ಇರ್ಯಾ.
6: ಎಂತದ ನಿಮ್ ರಗಳಿ ಅಂತ ಹೇಳಿ.
7: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು. ನಂಗ್ ದುಡ್ಡು ಕೊಡಿ, ನಾ ಹಾತೆ
6: ದುಡ್ಡ.
7: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
6: ಕೇಕ್ ತಕ್ಕ ಮುಖ ಇಲ್ಲ ವಿನಯ ಬಾರಂಗ್ ಕೂಗ ಸರೇ ಕುಡುಕ.
7: ಅಪ್ಪಯ್ಯ
6: ಮುಚ್ಚೆ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ. ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗೂ ಕೊಬ್ದ ಬಾರಂಗ್ ಕುಕ ಸರೇ ಕುಡ್ದ ಆ ಗೋಳಿ ಮರದಡಿ ನಿತ್ಕೊ ಹೊತ್ತು ಬತ್ತ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗಿದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ.
7: ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳ ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೊತ ಮುಖಂ ನಂಗೆ ಹಿಡಿಯ.
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರಲ್ಲ ಗಂಡ, ಅದನ್ನ ನೀನೇ ಜವಾಬ್ದಾರಿ ತಗಣಕ್.
7: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟಿಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು. ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮೊಣಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯಿ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟ್ ಬರಲ ಇನ್ನು, ಈಗಲೇ ಕೆಲ್ಸಕ್ಕೆ ಹೋಗಿ ಕೆಲ್ಸ ಹೋಗೋನಲ್ಲಿ ಶುರು ಆಯ್ತಕ್ಕಂತಾರ. ಇಲ್ ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ. ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
6: ಯಬ್ಬಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರು ಸೀಟಂಗ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತೆ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳವರು 4 ಅಕ್ಷರ ಕಲೀಲಿ, ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಎತ್ತರಕ್ಕೆ ಬೆಳೆಸ್ತೆ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಒಪ್ಪು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗೂ ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು. ನೀ ಮಾತಾಡದ್ ಕೇಂದ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಯ್ಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತು ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗು ಕೋಪಾಳ, ಕೊಟ್ಟಿ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ, ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮಗ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬೇಡಿ, ನಾನಿದ್ದೆ ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಗೊಂಡ್ ಎದುರೋಡಿಲ್ಲ, ಹಿಂಗ್ ಇನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
8: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
9: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
6: ಹಾ ಬಂತಲ್ಲ ಪೋನ, ಆ ಹೋ ಕೆಲ್ದಿದ್ದನ್ನದ ಎತ್ತ ಸ್ಪೀಕರ್ಗೆ ಹಾಕ.
2: ಹಲೋ ಏ ಧನುಷ, ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
6: ಏ ಬೋ ಬರ್ಯಾ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಎಲ್ರಿಗೂ ಪ್ರಿಯವಾಗ್ತಾ ಇರೋ ಮನಸ್ಸಿನ ಕಾರ್ಯಕ್ರಮ ಇದು. ರೇಡಿಯೋ ಕುಂದಾಪುರದಲ್ಲಿ ಕಳೆದ 32 ಸಂಚಿಕೆಗಳನ್ನ ಪ್ರಸಾರ ಮಾಡಿದೆ, ಇದು 33ನೇ ಸಂಚಿಕೆ. ಹೋದ ಸಂಚಿಕೆ ನಾವೆಂತ ಮಾತಾಡ್ತಿತ್ತಂದ್ರೆ ಈ ಆಕ್ಚುವಲ್ ಲವ್ ಅಂತ ಹೆಂಗ್ ಗೊತ್ತಾಗ್ತ, ಯಾಕಂದ್ರೆ ಒಂದ್ ಏಜ್ ಅಲ್ಲಿ ಕಂಡದೆಲ್ಲ ಲವ್ ಅಂಬಾಗತ್ತ, ಕಂಡರೆಲ್ಲ ಲವ್ ಮಾಡೋರು ಅಂಬಾಗತ್ತ, ಆದ್ರೆ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ ಅಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತ, ಅದು ಹಿಂಗಿರತ್ತ ಹಂಗಿರತ್ತ ಅಂತ ಹೇಳ್ಕೊಂಡ, ಈ ಸಲ ಸೊಲ್ಯೂಷನ್ ಬಗ್ಗೆ ಮಾತಾಡೋಕೆ. ನಮ್ಮೊಟ್ಟಿಗಿದ್ರು ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ನೀವೇ ಹೇಳಕ್ಕೆ, ಈಗ ಹೆಂಗೆ ನಾವು ಇದು ನಿಜವಾದ ಪ್ರೀತಿ, ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ, ಇದು ಆಕರ್ಷಣೆ ಅಲ್ಲ, ನನ್ಗೆ ಇನ್ನೊಬ್ರ ಬಗ್ಗೆ ಒಂದು ಪ್ರೀತಿ ಇದ್ರೆ ಇದು ಆಕರ್ಷಣೆಯ ಪ್ರೀತಿ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂಬುದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಮ್ಯಾಮ್.
2: ಹೌದು, ಒಬ್ಬ ವ್ಯಕ್ತಿ ನಮ್ ಜೀವನಕ್ಕೆ ಬಂದಾಗ, ಹದಿಹರೆಯದವರಿಗೆ ನಾನು ಹೇಳೋದು, ನಮ್ ಜೀವನ ಒಂಥರ ಇನ್ನೂ ಒಂಥರ ಖುಷಿ ಅಂತ ಉಂಟು, ನಾವು ತುಂಬಾ ಸಂತೋಷವಾಗಿದ್ದಾವೆ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ. ಅಥವಾ ನಮ್ ಮಾತು ಕೇಳುವ ಒಬ್ರು ಸ್ಥಿತಿ ಬೇರೆ, ಯಾಕಂದ್ರೆ ಇವತ್ತಿನ ಪೇರೆಂಟ್ಸ್ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಮಕ್ಕಳ ಮಾತುಗಳನ್ನ ಕೇಳೋದಿಲ್ಲ ಅವರು. ಮಕ್ಕಳಿಗೆ ಏನಾಗುತ್ತೆ, ಓ ನಮ್ ಮಾತು ಕೇಳುವ ಒಬ್ರು ನಮ್ಗೆ ಸಿಕ್ಕಿದ್ರಲ್ಲ ಅನ್ನುವಂತ ಭಾವನೆ ಬರುತ್ತೆ. ಒಂದು ಅವ್ರ ದಿನಗಳಲ್ಲೆಲ್ಲ ಒಂದು ಹೊಸ ಎಕ್ಸೈಟ್ಮೆಂಟ್, ಒಂಥರ ಹೊಸಬ್ರು ಸಿಕ್ಕಿದ್ರಲ್ಲ, ನಾವು ನಮ್ದೆಲ್ಲ ಹೇಳ್ಕೊಂಡ್ಲಕ್ಕಲ್ಲ ಅಂತ ಹೇಳುವಂತ ಒಂದು ಹೊಸ ಭಾವನೆ, ಒಂದು ಎಕ್ಸೈಟ್ಮೆಂಟ್ ಕೂಡ ಅವ್ರಿಗಿರುತ್ತೆ. ಇದೆಲ್ಲ ಸಹಜವಾದಂತೆ, ಇದ್ರಲ್ಲಿ ಏನೋ ವಿಪರೀತ ಅನ್ನುವಂಥದ್ದು ಏನೂ ಇರೋದಿಲ್ಲ. ಆದ್ರೆ ಇವತ್ ನಾನು ಕೇಳಲಿಕ್ಕೆ ಇಷ್ಟಪಡುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವರು ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಇದ್ದೀರಾ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆ ಪ್ರೀತಿಲಿ ಇರೋದಿಲ್ಲ, ನಾವು ಪ್ರೀತಿಸ್ತಾ ಪ್ರೀತಿಸ್ತಾ ನಮ್ಮನ್ನೇ ಕಳ್ಕೊಳ್ಳುತ್ತೆ ನೋಡಿ, ಅದ್ರಲ್ಲಿ ತುಂಬಾ ಸಮಸ್ಯೆ ಇರುತ್ತೆ. ಈಗ ನಾನು ಅನ್ನುವಂಥದ್ದು ನಿಧಾನವಾಗಿ ಕಣ್ಮರೆ ಆಗುತ್ತೆ, ಹೆಚ್ಚಿನವರಿಗೆ ಗೊತ್ತು ಸಹ ಆಗುದಿಲ್ಲ. ನೀವಿವತ್ತು ಒಂದಿಷ್ಟು ಹುಡುಗಿಯರನ್ನ, ಯೂತ್ ಹುಡುಗಿಯರನ್ನ, ಹುಡುಗರನ್ನ, ಯುವಕರನ್ನ, ಯುವತಿಯರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅರ್ಥ ಆಗುತ್ತೆ. ಆರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಅವನ್ ತುಂಬಾ ಇಷ್ಟ ಅಂತ, ಆನಂತರ ಅದು ಹೇಗೆ ಬದಲಾಗುತ್ತೆ ಅಂದ್ರೆ, ಅವನಿಗೆ ಇಷ್ಟವಾದದ್ದೇ ನನಗೂ ಇಷ್ಟ, ಆಮೇಲೆ ಅವನಿಗೆ ನನ್ ಈ ಫ್ರೆಂಡ್ ಇಷ್ಟ ಇಲ್ಲ, ಹಾಗಾಗಿ ನಾನು ಅವ್ರ ಜೊತೆ ಮಾತಾಡುದಿಲ್ಲ, ಅವನಿಗೆ ನಾನ್ ಈ ಕೋರ್ಸ್ ಮಾಡೋದು ಇಷ್ಟ ಇಲ್ಲ, ಹಾಗಾಗಿ ನನ್ಗದು ಇಷ್ಟ ಇಲ್ಲ, ಅವನು ನನ್ ಮೇಲೆ ಕೋಪ ಕೊಡ್ತಾನೆ, ಸೊ ನಾನು ಹಾಗೆಲ್ಲ ಹೋಗೋದಿಲ್ಲ, ಎಲ್ಲಾದ್ರೂ ಹೋಗೋದಿದ್ರೆ ಹಾಗೆಲ್ಲ. ಇದೆಲ್ಲ ಒಂದೇ ದಿನದಲ್ಲಿ ಆಗುದಿಲ್ಲ, ಈ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳು ಆಗಿ ಆಗಿ ಆಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕೆಲವು ಸಲ ಅಡ್ಜಸ್ಟ್ಮೆಂಟ್ ಕೂಡ ದೊಡ್ಡ ವಿಷಯ ಅಂತ ಹೇಳಿ ಅನ್ಸುದಿಲ್ಲ, ಆದ್ರೆ ಒಂದಿನ ನೀವು ಹಿಂತಿರುಗಿ ನೋಡಿದಾಗ, ನಾನು ಮೊದಲು ಹೇಗಿದ್ದೆ, ಈಗ ಹೇಗಾಗಿದ್ದಾನೆ. ಯಾಕಂದ್ರೆ ಸುಮಾರು ಜನ ಈ ಲವ್ ಅಲ್ಲಿ ಬಿದ್ದವರು ಸಮಸ್ಯೆಗಳಿಗೆ ಬಂದಾಗ, ಕೌನ್ಸಿಲಿಂಗ್ಗೆ ಬಂದಾಗ, ನನ್ನ ಹತ್ರನೇ ಎಷ್ಟೋ ಜನ ಹುಡುಗರು ಹುಡುಗಿಯರು ಹೇಳದಿದ್ರು, ನಾನು ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಅವನು ಕೂಡ ಮೊದಲು ಹೀಗಿರ್ಲಿಲ್ಲ, ಅಥವಾ ನಾನ್ ಪ್ರೀತಿಸ್ತಾ ಇರುವ ಹುಡುಗಿ ಏನಿದ್ಲು ಅವಳು ಮೊದಲು ಹೀಗಿರ್ಲಿಲ್ಲ, ಈಗ ಹೀಗೆ ಬದಲಾಗಿದೆ ಅನ್ನುವಂಥದ್ದು ಅಲ್ಲಿ ಕೇಳಿ ಬರುವಂತ ಪ್ರಶ್ನೆ. ಈಗ ನಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ ಇದೆಲ್ಲ ಒಂದು ಭಾಗ ಹೌದು, ಆದ್ರೆ ಇದೇ ನಮ್ ಸಂಪೂರ್ಣ ಐಡೆಂಟಿಟಿ ಆಗ್ಬಾರ್ದು. ಆದ್ರೂ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಕ್ಕಿಂತ ಮುಂಚೆ ನಾನೊಬ್ಬ ವ್ಯಕ್ತಿ, ನನಗೆ ನನ್ನದೇ ಆದ ಕನಸುಗಳಿದೆ, ನನಗೆ ನನ್ನದೇ ಆದ ಆಸಕ್ತಿಗಳಿವೆ, ನನ್ನದೇ ಆದ ಸ್ನೇಹಿತರಿದ್ದಾರೆ, ನನ್ನದೇ ಆದ ಒಂದು ಕುಟುಂಬ ಇದೆ, ಅದ್ರ ಜೊತೆಗೆ ನನ್ನದೇ ಆದ ಪ್ರತಿಭೆಗಳಿದೆ, ನನ್ನದೇ ಆದ ಗುರಿಗಳಿವೆ ಅನ್ನೋದನ್ನ ನಾವು ಮರಿಬಾರ್ದು. ಒಂದು ಒಳ್ಳೆಯ ಸಂಬಂಧ ಒಂದು ಬಂತು ಅಂತ ಹೇಳಿದ್ರೆ, ಇದನ್ನೆಲ್ಲ ಅಳಿಸುತ್ತೆ ಅಂತ ಹೇಳಿ ಆದ್ರೆ, ಅದು ಒಳ್ಳೆಯ ಸಂಬಂಧ ಅಂತ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಬಂಧ ಬಂದಿದೆ, ಒಂದು ಯಾವುದೋ ಒಂದು ರಿಲೇಷನ್ಶಿಪ್ ನಮ್ದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಇವೆಲ್ಲ ಕೂಡ ಬೆಳಿಬೇಕು. ಯಾವ್ದೆಲ್ಲ, ನನ್ನ ಕನಸುಗಳು ಬೆಳಿಬೇಕು, ನನ್ನ ಆಸಕ್ತಿಗಳು ಬೆಳಿಬೇಕು, ನನ್ನ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಗ್ಬೇಕು, ನನ್ನ ಕುಟುಂಬದ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ನನ್ನ ಪ್ರತಿಭೆಗಳಿಗೆ ಒಂದು ಹೊಸ ಒಂದು ಆಯಾಮ ಸಿಗ್ಬೇಕು, ನನ್ನ ಗುರಿಗಳಿಗೆ ಇನ್ನೊಂದು ಗುರಿ ಸಿಗಬೇಕು, ಆಗ ಮಾತ್ರ ಆ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು. ಮಾತುಗಳೆಲ್ಲ ತುಂಬಾ ಕೇಳಲಿಕ್ಕೆ ರೊಮ್ಯಾಂಟಿಕ್ ಆಗಿರಬಹುದು ಅಲ್ವಾ, ಆದ್ರೆ ಆ ಒಬ್ಬ ವ್ಯಕ್ತಿಯೇ ನಮ್ಮ ಸಂಪೂರ್ಣ ಹ್ಯಾಪಿನೆಸ್ ಆಗಿಬಿಟ್ರೆ, ನಮ್ಗೆ ಆ ವ್ಯಕ್ತಿನ ಬಿಟ್ರೆ ಬೇರೆ ಕಡೆ ಎಲ್ಲೂ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ, ಅಲ್ಲಿ ಒಂದು ಇಮೋಷನಲ್ ಡಿಪೆಂಡೆನ್ಸಿ ಶುರು ಆಗುತ್ತೆ. ಅವ್ರು ಮಾತ್ರ ಖುಷಿ ಆಗುತ್ತೆ, ಅವ್ರು ಬಿಸಿ ಇದ್ದಾಗ ತುಂಬಾ ಬೇಜಾರಾಗುತ್ತೆ, ಅವ್ರು ಮಾತನಾಡ್ತಿದ್ರೆ ಇಡೀ ದಿನವೇ ಹಾಳಾದಾಗೆ ಅನ್ಸುತ್ತೆ, ಅವ್ರು ಕೋಪ ಮಾಡಿದ್ರೆ ನಾವು ಊಟ ಮಾಡ್ಲಿಕ್ಕೆ, ನಾವು ಓದೋದನ್ನ, ನಾವು ಯಾವ್ದಕ್ಕೂ ಕಾನ್ಸಂಟ್ರೇಷನ್ ಮಾಡಲಾಗದಂತ ಪರಿಸ್ಥಿತಿ. ನಮ್ಮ ಮೂಡ್ ಅವ್ರ ಮೂಡ್ ನಮ್ ಮೂಡ್ ಆಗ್ಬಿಡುತ್ತೆ, ಅವ್ರ ಅಪ್ರೂವಲ್ ನಮ್ ಸೆಲ್ಫ್ ವರ್ತ್ ಆಗ್ಬೇಕು. ಇದೆಲ್ಲ ಪ್ರೀತಿಯ ಹೆಸರಲ್ಲೇ ನಡೆಯುತ್ತೆ. ಅಂದ್ರೆ ಆರೋಗ್ಯ ಸಂಬಂಧದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಪಾಸಿಟಿವ್ ಒಂದು ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನೀನು ನನ್ನ ಸಂತೋಷದ ಒಂದು ಭಾಗ ಆಗ್ತೆ, ನೀನು ನನ್ನ ಸಂತೋಷ ನೀನು ಅಲ್ಲ ಅನ್ನೋದು, ಅದು ಒಂದು ಆರೋಗ್ಯಕರವಾದಂತಹ ರಿಲೇಷನ್ಶಿಪ್. ಹೆಲ್ದಿ ರಿಲೇಷನ್ಶಿಪ್ ಅಲ್ಲಿ ನನ್ನ ಸಂತೋಷವೆಲ್ಲ ನೀನೇ ಅಂತ ಹೇಳೋದು ಬಹಳ ಅಪಾಯಕಾರಿ ಒಂದು ಅವಲಂಬನೆ ಆಗ್ಬಿಡುತ್ತೆ. ನೀನು ನನ್ನ ಸಂತೋಷದ ಒಂದು ಭಾಗ, ನೀನು ನನ್ನ ಜೀವನದ ಒಂದು ಭಾಗ ಅಷ್ಟೇ, ಇಡೀ ನನ್ನ ಜೀವನ ನೀನಲ್ಲ, ನನ್ನ ಇಡೀ ಸಂತೋಷ ನೀನು ಅಲ್ಲ. ಆ ಒಂದು ಡಿಫ್ರೆನ್ಶಿಯೇಟ್ ಮಾಡೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಈಗಿನ ಒಂದು ಯುವ ಜನತೆಯಲ್ಲಿ ಸ್ವಲ್ಪ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಿಂದಾಗಿಯೇ ಅವರು ಮುಂದೆ ತುಂಬಾ ಸಮಸ್ಯೆಗಳಲ್ಲಿ ಮಾನಸಿಕವಾಗಿ ಸಹ ಅವರು ತುಂಬಾ ಅನುಭವಿಸ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಒಂದು ಬರ್ತಾರೆ ಅಂತ ಹೇಳದ ತಕ್ಷಣ ಸಣ್ಣ ಸಮಸ್ಯೆಗೆ ಬರೋದಿಲ್ಲ ಯಾರು, ತುಂಬಾ ದೊಡ್ಡದಾಗಿ ಕೈ ಮೀರಿ ಹೋದಾಗ ಬರ್ತಾರೆ ಹೆಚ್ಚಿನವರು. ಅವಾಗ ಅವರು ಎಷ್ಟು ಕೆಲವರೆಲ್ಲ ನನ್ನ ಹತ್ರ ಒಂದು ಕಳೆದ ವರ್ಷ ಒಂದು ಬಂದ ಕೇಸ್ 10 ವರ್ಷದಿಂದ ಸಫರ್ ಆಗ್ತಾ ಇದ್ರು ನೋಡಿ ಅವರು, ಒಂದು ಲಾಂಗ್ ಪೀರಿಯಡ್ ಅಲ್ವಾ ಅದು, 10 ವರ್ಷದಿಂದ. 10 ವರ್ಷ ಬೇಕಾಯ್ತು ನನ್ಗೆ, ನಾನ್ ತುಂಬಾ ಸಹಿಸ್ ಬಿಟ್ಟೆ, ಇನ್ಮೇಲೆ ನನ್ಗೆ ಆಗಲ್ಲ ಅಂತ ಹೇಳೋದು ಯಾವುದೇ ಒಂದು ಬದಲಾವಣೆ ಒಂದು ದಿವಸ ಎರಡು ದಿವಸದಲ್ಲಿ ಆಗೋದಿಲ್ಲ. ನಾವು ಈ ಸಣ್ಣ ಸಣ್ಣ ಬದಲಾವಣೆಯನ್ನ ಮೊದಲಿಗೆ ಪ್ರೀತಿಗೋಸ್ಕರನೋ ಅಥವಾ ನನ್ಗೀಗ ಅವ್ರು ಸಿಕ್ಕಿದ್ದಾರೆ ಅನ್ನುವ ಒಂದು ಎಂಥೂಸಿಯಾಸಮ್ ಅಲ್ಲಿ ನಾವು ಏನ್ ಬದಲಾವಣೆ ಸಂಪನ್ನವನ್ನು ಮಾಡ್ಕೊಳ್ತೇವೆ, ಅದೇ ಮುಂದೆ ನಮಗೆ ಟಾರ್ಚರ್ ಆಗಿ ಬದಲಾವಣೆ ಆಗತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಹೇಳೋದು, ಯಾರನ್ನಾದ್ರೂ ನೀವು ಇಷ್ಟ ಪಡ್ತಾ ಇದ್ರೆ ನೀವು ಒಂದು ಕಾಗದ ತೆಗೆದುಕೊಂಡು ಒಂದೆರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಒಂದು ಕಡೆ ಅವರು ನನ್ನ ಜೀವನಕ್ಕೆ ತಂದಿದ್ದು, ಇನ್ನೊಂದು ನಾನು ನನ್ನ ಜೀವನದಲ್ಲಿ ಈಗ ಅವರ ಬಂದ ಮೇಲೆ ಕಳೆದುಕೊಳ್ತಾ ಇರೋದು. ಈ ಎರಡನ್ನ ಪಟ್ಟಿ ಮಾಡಿ ನೋಡಿ. ನೀವು ಲವ್ ಮಾಡಿದ್ಮೇಲೆ, ನೀವು ಒಂದು ರಿಲೇಶನ್ಶಿಪ್ ಗೆ ಬಂದ ಮೇಲೆ, ನಿಮ್ಮ ಲವ್ವರ್ ನಿಮ್ಮ ಜೀವನಕ್ಕೆ ಏನೆಲ್ಲ ತಂದುಕೊಟ್ಟಿದ್ದಾರೆ ಬದಲಾವಣೆಗಳನ್ನ, ಒಂದು ಪಟ್ಟಿ ಮಾಡೋದು. ಇನ್ನೊಂದು ನೀವು ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾನು ಕಳ್ಕೊಳ್ತಾ ಇರೋದೇನು, ಅದೆರಡನ್ನ ಪಟ್ಟಿ ಮಾಡಿ. ಅದು ಎರಡನ್ನ ಪಟ್ಟಿ ಮಾಡಿದಾಗ ಮೊದಲನೇ ಕಾಲಮ್ ಅಲ್ಲಿ ಈಗ ಸಪೋಸ್ ಉದಾಹರಣೆಗೆ ಅವ್ರು ನನ್ನ ಜೀವನಕ್ಕೆ ಏನ್ ತಂದ್ರು, ಸಂತೋಷವನ್ನ ತಂದ್ರು, ಫ್ರೆಂಡ್ಶಿಪ್ ಅನ್ನ ತಂದ್ರು, ಒಂದು ಏನು ಪ್ರೋತ್ಸಾಹವನ್ನ ತಂದ್ರು, ಒಂದು ಹೊಸ ಅನುಭವವನ್ನ ತಂದ್ರು, ಮಾತನಾಡ್ಲಿಕ್ಕೆ ಒಬ್ಬರು ವ್ಯಕ್ತಿ ನನಗಿರ್ಲಿಲ್ಲ ಅದು ತಂದ್ರು. ಹಾಗಾದ್ರೆ ಎರಡನೇ ಕಾಲಮ್ ಅಲ್ಲಿ ನೀವು ಓದಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಮುಂಚೆ ಇದ್ದವರು ಎಷ್ಟು ಜನ ಇದ್ದಾರೆ, ಇವತ್ತು ನೀವು ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆದ ಮೇಲೆ ನಿಮ್ಮ ಕುಟುಂಬದ ಜೊತೆಗಿನ ನಿಮ್ಮ ಸಮಯ ಹೇಗಿದೆ, ಎಷ್ಟು ಕುಡಿತಾ ಇದ್ದೀರಿ, ನೀವು ಎಷ್ಟು ನಿದ್ರೆ ಮಾಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಗಳು ಏನಾಗ್ತಿದೆ, ನಿಮ್ಮ ಗುರಿಗಳು ಎಲ್ಲಿವರೆಗೆ ತಂದಿದೆ, ನಿಮ್ಮ ಆತ್ಮವಿಶ್ವಾಸ ಆ ಲೆವೆಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಜೊತೆಗೆ ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ದೊಡ್ಡದಾಗಿದೆಯಾ ಸಣ್ಣದಾಗಿದೆಯಾ. ಈಗ ಅವ್ರ ಆ ರಿಲೇಷನ್ಶಿಪ್ ಶುರು ಆದ ಮೇಲೆ ಒಂದು ವೇಳೆ ಎರಡನೇ ಕಾಲಮ್ ತುಂಬಾ ದೊಡ್ಡದಾಗ್ತಿದೆ ಅಂತ ಹೇಳಿ ಆದ್ರೆ ಒಂದ್ಸಲ ನೀವು ನಿಂತ್ಕೊಂಡು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಅರ್ಥ. ಕೆಲವೊಮ್ಮೆ ಫ್ರೆಂಡ್ಶಿಪ್ ಗಳಲ್ಲೂ ಕೂಡ ಹಾಗೆ ಆಗತ್ತೆ. ರಿಲೇಷನ್ಶಿಪ್ ಅಲ್ಲಿ ಇರುವ ಮಕ್ಕಳು ಕೆಲವರು ತುಂಬಾ ಜನ ಫ್ರೆಂಡ್ಸ್ ಇಂದ ದೂರ ಆಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನ್ ಹೇಳದ್ನಲ್ಲ, ಒಂದು ಈ ಯೂತ್ ಯಾರೆಲ್ಲ ಲವ್ ಅಲ್ಲಿ ಇರೋರು ರಿಲೇಷನ್ಶಿಪ್ ಅಲ್ಲಿ ಇರೋರು ನನ್ನ ಹತ್ರ ಕೌನ್ಸಿಲಿಂಗ್ ಗೆ ಬಂದಿದ್ದಾರೆ, ಅದರಲ್ಲಿ 95% ಮಕ್ಕಳಂತೂ ತಾವಾಗಿ ಹೇಳ್ಕೊಂಡಿದ್ದಾರೆ, ನನ್ಗೆ ಮುಂಚೆ ಎಷ್ಟೊಂದು ಫ್ರೆಂಡ್ಸ್ ಇದ್ರು, ನಾನ್ ಈಗ ನಾನು ಎಲ್ಲರಿಂದ ದೂರ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ರಿಲೇಶನ್ಶಿಪ್ ಶುರು, ಅವಳಿಗೆ ನಾನ್ ಫ್ರೆಂಡ್ಸ್ ಜೊತೆ ಹೋಗೋದೇ ಇಷ್ಟ ಇಲ್ಲ, ಸೊ ನಾನು ಎಲ್ಲಾ ಫ್ರೆಂಡ್ಸ್ ಅನ್ನ ಬಿಟ್ಕೊಂಡು ಬಂದೆ, ಅವನಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಇಲ್ಲ, ಸೊ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ಕಳ್ಕೊಂಡೆ ನಾನು, ಈಗ ಅವನಿಂದ ನನಗೆ ಅಥವಾ ಅವಳಿಂದ ನನಗೆ ಸಮಸ್ಯೆ ಶುರುವಾಗಿದೆ, ಆದ್ರೆ ಅದನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿದ್ರೆ ನನ್ಗೆ ಒಬ್ರೇ ಒಬ್ರು ಯಾರು ಫ್ರೆಂಡ್ ಇಲ್ಲ, ನಾನು ಎಲ್ಲರನ್ನು ಬಿಟ್ಟು ಬಿಟ್ಟಿದ್ದೀನಿ ಅನ್ನುವಂತಹ ಒಂದಿದ್ದು. ಅದು ಏನು, ಅವರು ನನ್ನ ರಿಲೇಷನ್ಶಿಪ್ ಅನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ನೀನ್ ಬಿಟ್ಬಿಡು, ಅಥವಾ ಅವ್ರಿಗೆ ನನ್ ಬಗ್ಗೆ ಜೆಲಸ್ ಆಗುತ್ತೆ ಅದಕ್ಕೆ ನೀನ್ ಬಿಟ್ಬಿಡು, ಅವ್ರಿಗೆ ಅವನ್ ಇಷ್ಟ ಇಲ್ಲ ಅದಕ್ಕೆ ಬಿಟ್ಬಿಡು ಅಂತ ಹೇಳಿ ಈ ತರದ್ದೆಲ್ಲ ಹೇಳ್ತಾ ಬರ್ತಾರೆ. ಕೆಲವೊಮ್ಮೆ ಸ್ನೇಹಿತರು ಕೂಡ ತಪ್ಪಾಗಿರ್ಬೋದು, ಯಾಕೆಂದ್ರೆ ಇಂತಹ ರಿಲೇಷನ್ಶಿಪ್ ಗಳು ಯಾವ್ದೆಲ್ಲ ಸರಿಯಾದ ರಿಲೇಷನ್ಶಿಪ್ ಗಳ ಅಲ್ಲ ನೋಡಿ. ಈಗ ನಾನು ಯಾವಾಗ್ಲೂ ಹೇಳೋದಿದೆ, ನೀವಾಗಿ ಪ್ರೀತಿಸೋದು ಬೇರೆ, ನಿಮ್ಮ ಒಳಗಡೆಯಿಂದ ಒಂದು ಪ್ರೀತಿಯ ಭಾವನೆ ಬರುವುದು ಬೇರೆ, ಯಾರೋ ನಿಮಗೆ ಸೆಟ್ ಮಾಡಿ ಕೊಟ್ಟದ್ದು. ಈಗ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ತುಂಬಾ ಸಣ್ಣ ಏಜ್ನಲ್ಲಿ ತುಂಬಾ ನಾವು ಈ ಕಡೆ ಗಮನ ಕೊಡುವಂತಹ ಒಂದು ಇದು ಫೀಲ್ಡ್ ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ಚಿಕ್ಕ ಹುಡುಗಿಯರು ಲೈಕ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಶುರುವಾಗುತ್ತೆ. ಒಂದಿಷ್ಟು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಗೊತ್ತಾ ನಿಮ್ಗೆ, ಅವರ ಕ್ಲಾಸ್ ಅಥವಾ ಅವರ ಸೀನಿಯರ್ ಹುಡುಗರನ್ನ ನಿಮಗವನು ನನಗಿವನು ಅಂತ ಹೇಳಿ ಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ನಿಮ್ಗೆ ಆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಒಬ್ಬನನ್ನ ನಿಮ್ ತಲೆಗೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ಸೊ ಅದು ನಿಮ್ಮ ಆಸಕ್ತಿಯ ವಿಷಯ ಆಗಿರುತ್ತಾ, ನಿಮ್ಮ ಒಳಗಿನಿಂದ ಬಂದ ಪ್ರೀತಿನ ಅದು. ಆಗ ಇಂಥ ಸಮಯದಲ್ಲಿ ನೋಡಿ, ನಾನು ಯಾವಾಗ್ಲೂ ಹೇಳೋದು ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾರ ಈ ಹದಿಹರೆಯದ ವಯಸ್ಸಿನಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಸರಿಯಾದ ಫ್ರೆಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ಳದೆ ಇದ್ರೆ ತುಂಬಾ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಈ ತರ ಹೇಳುವಾಗ ನಾವು ನೋ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಎಂತಹ ಪರಿಸ್ಥಿತಿ ಬಂದ್ರು ನನ್ನ ಒಂದು ನಿಜವಾದ ವ್ಯಕ್ತಿತ್ವ ಏನಿದೆ, ರಿಯಲ್ ನನ್ನ ಒಂದು ಪರ್ಸನಾಲಿಟಿ ಏನಿದೆ, ನನ್ನ ಜೀವನದ ಮೌಲ್ಯಗಳು ಏನಿದೆ, ಅದನ್ನು ನಾನು ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಭಾವನೆಗಳು ನಮ್ಮಲ್ಲಿ ಹದಿಹರೆಯದವರಲ್ಲಿ ಇದ್ರೆ, ಯಾರೋ ನನ್ನ ತಲೆಗೆ ಅವರಿಗಿದ್ದಾರೆ ಬಾಯ್ ಫ್ರೆಂಡ್ ಅವರಿಗಿದ್ದಾರೆ ಗರ್ಲ್ ಫ್ರೆಂಡ್ ಅಂದ ತಕ್ಷಣ ನಮಗೂ ಇರಬೇಕು ಅಂತ ಅವ್ರು ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ ಅಂತ ಹೇಳಿದಾಗ, ನಾವಲ್ಲಿ ನೋ ಅಂತ ಹೇಳೋದನ್ನ ಸ್ಪಷ್ಟವಾಗಿ ನಾವು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ್ಲೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಳೆ ಇದ್ದಾಗೆ ಅಂತ ನಾನು ಹೇಳೋದು. ಏನು ತುಂಬಾ ಬೇಸಿಗೆಯಲ್ಲಿ ಈಗ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಗಳಿದ್ದಿದ್ರೆ ಒಂದ್ ಮಳೆ ಬಂದ್ರೆ ಹೇಗೆ ಕೂಲ್ ಆಗತ್ತೆ ವಾತಾವರಣ, ಅದೇ ರೀತಿ ನಮ್ಮಲ್ಲಿ ಒಳ್ಳೆಯ ಫ್ರೆಂಡ್ಸ್ ಗಳಿದ್ರೆ ನಮ್ ಜೀವನ ಕೂಡ ನೆಮ್ಮದಿಯಾಗಿ ಸಾಗುತ್ತೆ. ಅದೇ ಮಳೆ ಜಾಸ್ತಿ ಆದ್ರೆ ಪ್ರವಾಹ ಬರುವ ಚಾನ್ಸಸ್ ಇರುತ್ತೆ ಅಲ್ವಾ? ಹಾಗೇನೇ ತುಂಬಾ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆದಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಾಶ ಆಗುತ್ತೆ. ಹಾಗಾಗಿ ಯಾರೋ ಇದು ಮಾಡ್ತಿದ್ದಾರೆ, ಯಾರೋ ನಮ್ಮ ತಲೆ ಮೇಲೆ ಹೊರಕ್ತಿದ್ದಾರೆ ಅಂತ ಹೇಳ ತಕ್ಷಣ ಒಂದು ರಿಲೇಶನ್ಶಿಪ್ಗೆ ನಾವು ಹೋಗ್ಬೇಕು ಅಂತೇನಿಲ್ಲ. ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದಾರೆ, ಗರ್ಲ್ ಫ್ರೆಂಡ್ಸ್ ಇದಾರೆ, ನನಗೂ ಬೇಕು, ನನಗಿಲ್ಲ ಅನ್ನುವ ಕಾರಣಕ್ಕೆ ನಾನೊಂದು ರಿಲೇಶನ್ಶಿಪ್ ನಾನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆದ್ರೆ, ಆವಾಗ ಈ ತರದ ಸಮಸ್ಯೆಗಳೆಲ್ಲ ತುಂಬಾ ಜಾಸ್ತಿ ಆಗತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡುವ ವ್ಯಕ್ತಿಗೆ ಕೆಲವು ವಿಷಯಗಳು ಕಾಣೋದಿಲ್ಲ ಅಲ್ವಾ? ಅದಕ್ಕಾಗಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸಿದ್ರೆ ಏನ್ ಹೇಳ್ತಾರೆ ಮಕ್ಕಳು? ಈಗ ಇಬ್ರು ಲವ್ವರ್ ಇದಾರೆ ಅಂತ ಇಟ್ಕೊಳ್ಳಿ, ಈಗ ಒಂದು ಗೊತ್ತಾಯ್ತು ಆ ಹುಡುಗ ಸರಿ ಇಲ್ಲ ಅಂತ, ಅಥವಾ ಆ ಹುಡುಗಿ ಸರಿಯಾಗಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಆಗ ನೀವು ಅವ್ರ ಹತ್ರ ಹೋಗಿ, ಅಪೋಸಿಟ್ ಯಾರಿದ್ದಾರೆ ಪಾರ್ಟಿ ಅವ್ರ ಹತ್ರ ನೀವು ಹೋಗಿ ನೋಡು, ನೀನ್ ಯಾರನ್ನ ಇಷ್ಟ ಪಡ್ತಾ ಇದ್ಯಾ, ಅವನ್ ಸರಿಯಾಗಿಲ್ಲ ಅಥವಾ ಅವಳು ಸರಿಯಾಗಿಲ್ಲ, ನೀನ್ ಈಗ್ಲೇ ಎಚ್ಚೆತ್ಕೋ ಅಂತ ಹೇಳಿ ಹೇಳಿದ್ರೆ ನಿಮಗೆ ಕಾಣುತ್ತೆ. ಆದ್ರೆ ಲವ್ ಇಸ್ ಬ್ಲೈಂಡ್ ಅಂತ ಹೇಳಿದಾಗ ಅವ್ರುಗಳಿಗೆ ಅದು ಕಾಣಿಸೋದಿಲ್ಲ. ಅಂತ ಸಮಯದಲ್ಲಿ ನೀವೇನಾದ್ರೂ ಕನ್ಸರ್ನ್ ತೋರಿಸೋದಕ್ಕೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಈ ಲವ್ಗೆ ವಿರೋಧ ಇದ್ದೀರಿ ಅಥವಾ ನಿಮ್ಗೆ ನಮ್ ರಿಲೇಶನ್ಶಿಪ್ ಅಗೇನ್ಸ್ಟ್ ಇದ್ದೀರಿ ನೀವು ಅಂತ ಹೇಳುವ ಬದಲಿಗೆ ಯೂತ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಹೀಗ ಅನಿಸ್ತು, ನಿಮ್ಗೀಗ ಇದು ಸರಿ ಇಲ್ಲ ಅಥವಾ ಅವ್ಳು ಸರಿ ಇಲ್ಲ ಅಂತ ಅಥವಾ ಈ ರಿಲೇಶನ್ಶಿಪ್ ಇಷ್ಟ ಇಲ್ಲ ಅಂತ ನೀವೀಗ ಏನೋ ಇಲ್ಲ, ನೀನ್ ಈ ತರ ಮಾಡ್ತಾ ಇದೀಯ ನೋಡು, ತಪ್ಪು ಮಾಡ್ತಾ ಇದೀಯ, ಇದನ್ನೆಲ್ಲ ನೀನ್ ಸುಧಾರಿಸ್ಕೋ ಅಂತ ಕೆಲವು ಸಲ ನನ್ ನೋಡಿದೀನಿ. ನನ್ಗೆ ಪರಿಚಯರವರೆಲ್ಲ ಎಷ್ಟೋ ಜನರಿಗೆ ಈ ತರ ಆಗಿದೆ, ಅವರು ಹಿರಿಯರಾಗಿರ್ತಾರೆ, ಅವ್ರು ತಪ್ಪು ವ್ಯಕ್ತಿಗಳ ಜೊತೆಗೆ ಒಂದು ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಒಂದು ಇಂಡೈರೆಕ್ಟ್ ಆಗಿ ಅವರೊಂದು ವಾರ್ನ್ ಮಾಡ್ತಾರೆ, ನೋಡಿ ಇವಾಗ ಏನ್ ಮಾಡ್ತಾ ಇದೀಯ ನೀನು, ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋ ಅಂತ ಹೇಳಿ ಹೇಳ್ದಾಗ ಇವ್ರು ಏನ್ ಅನ್ಕೊಳ್ತಾರೆ, ಇವ್ರದ್ ಯಾವಾಗ್ಲೂ ಇದ್ದಿದ್ದೆ, ಇವ್ರಿಗೆ ನಮ್ಮಲ್ಲಿ ಯಾವಾಗ್ಲೂ ತಪ್ಪುಗಳೇ ಕಾಣುತ್ತೆ, ನಾನ್ ಮಾಡಿದ್ದೆಲ್ಲ ತಪ್ಪು ಅಂತಾನೆ ಅನ್ಸುತ್ತೆ, ನನ್ನ ಫ್ರೆಂಡ್ಸ್ ಅಥವಾ ನನ್ ಯಾರು ರಿಲೇಶನ್ಶಿಪ್ ಅನ್ನ ಇದ್ದೀನಿ ಅವರೆಲ್ಲ ಕೆಟ್ಟವರೇ ಅಂತ ಇವ್ರಿಗೆ ಅನ್ಸುತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ಲೋ ಬದಲು ಅವ್ರಿಗೆ ಯಾಕೆ ಅನ್ಸುತ್ತೆ ಅಂತ ಹೇಳಿ ಒಂದು ಸಲ ನಾವು ಕೂತ್ಕೊಂಡು ಕೇಳ್ಬೇಕು. ಆಗ ನಮ್ಗೆ ಕೆಲವು ಸಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಕಾಣಿಸೋದಿಲ್ಲ. ಒಂದು ಇದು ಹೇಳ್ತೀನಿ ನಾನು, ಒಬ್ರು ಲವ್ ಮಾಡಿ 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ. ಈಗ ಮದುವೆ ಆಗಿ ಬರೀ ಒಂದೇ ತಿಂಗಳಲ್ಲಿ ಅವರಿಗೆ ಸಮಸ್ಯೆಗಳು ಶುರುವಾಗಿದೆ. ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ ಅವರು, ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ. ಅವ್ರ ಹತ್ರ ನಾನ್ ಕೇಳಿದೆ, 10 ವರ್ಷ ನೀವು ಲವ್ ಮಾಡಿದ್ರಲ್ವಾ, ನಿಮ್ಗ ಅವಾಗ ಇದೆಲ್ಲ ಗಮನಕ್ಕೆ ಬರ್ಲಿಲ್ಲ ಅಂತ ಕೇಳಿದಾಗ ನೀವೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕೊನೆ ಕೊನೆಗೆ ಸ್ವಲ್ಪ ಸ್ವಲ್ಪ ಇದು ಬಂದಿದ್ದೆಲ್ಲ ಇದು ಸರಿಯಾಗುತ್ತೆ, ಇದೆಲ್ಲ ಇಗ್ನೋರ್ ಮಾಡುವಂತ ವಿಷಯ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ ಅಂತ ಕೂಡ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಅವ್ರು ಒಂದ್ ಮಾತು ನಮ್ಗೆ ಹೇಳಿದ್ದಾರೆ, ಯಾರಾದ್ರೂ ಆ ಸಮಯದಲ್ಲಿ ನನ್ಗೆ ಬುದ್ಧಿ ಹೇಳಿದ್ರೆ ನಾನು ಬಹುಶಃ ಕೇಳ್ತಿದ್ನೇನು ಕುತ್ಕೊಂಡು, ಆ ಹುಡುಗಿ ಸರಿ ಇಲ್ಲ ಅಂತ. ಹುಡುಗಿ ನಿಜವಾಗ್ಲೂ ಸರಿ ಇರ್ಲಿಲ್ಲ. ಇವ್ರು ಹೇಳೋದೇನಂದ್ರೆ ಆ ಹುಡುಗಿ ಸರಿ ಇಲ್ಲ ಅಂತ ಯಾರಾದ್ರೂ ಬಂದು ಕೂತ್ಕೊಂಡು ನನ್ಗೆ ಒಂದು ಸಮಜಾಯಿಷಿ ಕೊಟ್ಟು ಸರಿಯಾದ ರೀತಿಯಲ್ಲಿ ನನ್ಗೆ ಮಾರ್ಗದರ್ಶನ ಮಾಡಿದಿದ್ರೆ ಇವತ್ತು ನಾನು ಈ ತರ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಳ್ಳುವಂತಹ ಒಂದು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ
1: ಸ್ವರ್ಣ ಈ ಸಂದರ್ಭದಲ್ಲಿ ಅನ್ಸೋದಾಯ್ತಾ, ಆದ್ರೆ ನೀವು ಪ್ರೀತಿಯಲ್ಲಿ ಇದ್ದವ್ರಿಗೆ, ನೀವು ಪ್ರೀತಿಯಲ್ಲಿ ಇದ್ದ ಯಾರಿಗೆ ಆದ್ರೂ ನೀವು ಬುದ್ಧಿವಾದ ಹೇಳಿದ್ರೆ 98% ಅವರು ಕೇಳೋದೇ ಇಲ್ಲ.
2: ಹೌದೌದು, ಖಂಡಿತವಾಗ್ಲು ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಅದಕ್ಕೆ ಯಾರಾದ್ರೂ ಒಬ್ರು ನಮ್ಗೆ ಆತರ ಒಂದು ಸರಿ ಇಲ್ಲ, ನೀನ್ ಹೋಗ್ತಾ ಇರುವ ದಾರಿ ಸರಿ ಇಲ್ಲ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದಾಗ ಆತರ ವಿರೋಧ ಮಾಡುವ ಬದಲು ಈ ತರ ಒಂದು ನಾವೇ ಒಂದು ಏನು ಒಂದ್ ಯಾವ್ದೋ ಒಂದ್ ಅಸಂಪ್ಷನ್ ಗೆ ಬಂದು ಇವ್ರು ನನ್ ರಿಲೇಶನ್ಶಿಪ್ ಗೆ ಅಗೇನ್ಸ್ಟ್ ಇದ್ದಾರೆ ಅಥವಾ ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಹುಡುಕ್ತಾರೆ ಅನ್ನೋದು ಬದಲು ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅವ್ರ ಹತ್ರನೇ ನೀವು ಕೇಳ್ಬೇಕು. ಯೂತ್ ನಾನ್ ಹೇಳ್ತಾ ಇರೋದು ಹದಿಹರೆಯದ ಮಕ್ಕಳು ಯಾರು ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅವರು ಯಾರಾದ್ರೂ ಸರಿ ಇಲ್ಲ ಅಂತ ಹೇಳಿದಾಗ ಓ ಇವ್ರಿಗೆ ಯಾವಾಗ್ಲೂ ಸರಿ ಇರಲ್ಲ ನಾನ್ ಮಾಡಿದ್ದೆಲ್ಲ ತಪ್ಪು ಅನ್ನುವ ಬದಲಿಗೆ ಒಂದು ಸಲ ಕಾಮ್ ಆದ್ರೂ ಕೂತ್ಕೊಂಡು ಕೇಳಬೇಕು ಯಾಕೆ ನೀವು ಹೀಗೆ ಹೇಳಿದ್ರಿ, ನಿಮ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಏನ್ ತಪ್ಪು ಕಾಣಿಸ್ತಾ ಇದೆ ಅದನ್ನ ಅವ್ರು ಹೇಳಿದಾಗ ನಾವು ಒಂದು ಸಲ ನನ್ನನ್ನು ನಾನು ಈ ರಿಲೇಶನ್ಶಿಪ್ ಗೆ ಬಂದ ಮೇಲೆ ನಾನು ನನ್ನನ್ನು ಕಳ್ಕೊಳ್ತಾ ಇದ್ದೇನಾ, ನನ್ನ ಜೀವನದಲ್ಲಿ ಪಾಸಿಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆಯಾ ಇದರಿಂದ ಅನ್ನೋದನ್ನ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನ ಅವ್ರು ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಹೆಚ್ಚಿನ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಗಳು ಏನಿದೆಯಲ್ಲ ಇದರಿಂದ ನಾವು ಹೊರಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ತುಂಬಾ ಮೇಲ್ ಹೋದಾಗ ಬಿದ್ರೆ ಆಗೋ ನೋವು ತುಂಬಾ ಜಾಸ್ತಿ ಇರತ್ತೆ ಅಲ್ವಾ. ಸ್ವಲ್ಪ ಅದ್ರಲ್ಲೇ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಹೊರಗ್ ಬರೋದಕ್ಕೆ ಪ್ರಯತ್ನ ಪಟ್ರೆ ತುಂಬಾ ಸುಲಭ ಆಗುತ್ತೆ. ಒಂದ್ ಸ್ವಲ್ಪ ನೋವಾದ್ರೂ ಕೂಡ ಮುಂದೆ ಜೀವನ ಇಡೀ ಹಾಳಾಗೋದನ್ನ ಅಥವಾ ಜೀವನ ಇಡೀ ಅನುಭವಿಸೋದನ್ನ ತಪ್ಪಿಸಬಹುದು ಅಂತ ಹೇಳ್ಬಹುದು. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ನಾನ್ ಅವನಿಗಾಗಿ ಎಲ್ಲವನ್ನ ಬಿಟ್ಟಿದ್ದೇನೆ ಅಂದ್ರೆ ಕೆಲವೊಮ್ಮೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಆ ಸಂಬಂಧ ತಪ್ಪಾಗಿದ್ರು ಕೂಡ ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಕಷ್ಟ ಪಡ್ತಾರೆ. ನಾನು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅವನ ಮೇಲೆ ಅಥವಾ ಅವಳ ಮೇಲೆ, ಈಗ ಇದರಿಂದ ಇದು ಸರಿ ಇಲ್ಲ ಅಂದ ತಕ್ಷಣ ಹೊರಗ್ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಈಗ ಹೊರಗೆ ಹೇಗ್ ಬರ್ಲಿ, ಈಗ ಈ ಸಂಬಂಧವನ್ನ ನಾನು ಹೇಗ್ ಬಿಟ್ಟುಕೊಡ್ಲಿ ಅಂತ ಹೇಳದವರು ತುಂಬಾ ಜನ ಇದ್ದಾರೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಬೇಕು, ಈಗಾಗ್ಲೇ ತುಂಬಾ ಸಮಯವನ್ನ ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿನ ಸಮಯವನ್ನ ತಪ್ಪಾದ ಒಂದು ರಿಲೇಶನ್ಶಿಪ್ ಅಲ್ಲಿ ಕಳಿಬೇಕು ಅಂತ ಏನೂ ಇಲ್ಲ. ನಮ್ಮ ಹಿಂದಿನ ನಿರ್ಧಾರ ಅದು ತಪ್ಪಾಗಿಯೂ ಕೂಡ ಇದ್ದಿರ್ಬೋದು, ಆದ್ರೆ ಇವತ್ತು ನಮ್ಗೆ ಒಂದು ಮನಸ್ಸಿಗೆ ಹಾಗೆ ಬಂತು ಓ ಇದು ಸರಿ ಇಲ್ಲ, ಜಸ್ಟ್ ನಾನು ಒಂದು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಥವಾ ಎಷ್ಟೋ ಇಮೋಷನಲ್ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ, ಅವನು ತುಂಬಾ ನನಗೆ ಬೈತಾನೆ ನನ್ಗೆ ಹೊಡಿತಾನೆ ಆತರ ಆದ್ರೂ ಕೂಡ ನನ್ಗೆ ಅವನ ಮೇಲೆ ಡಿಪೆಂಡೆನ್ಸಿ, ಅವನ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಇವತ್ತು ಎಷ್ಟೋ ಹೆಣ್ಮಕ್ಳಿದ್ದಾರೆ ಈ ತರ, ಅವನೆಷ್ಟೋ ಟಾರ್ಚರ್ ಕೊಡ್ತಾ ಇದ್ರು ಇಲ್ಲ ನನ್ಗೆ ಅವನೇ ಬೇಕು ಅಂತ ಅನ್ಸತ್ತೆ ಅಂತ. ಈ ತರದ ಒಂದು ಅದಕ್ಕೆ ಕಟ್ಟಿ ಬಿದ್ದಿರ್ಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ನಮ್ಮ ನಿರ್ಧಾರ ಹಿಂದೆ ಮಾಡಿದ ನಿರ್ಧಾರಗಳು ನಮ್ದು ತಪ್ಪಾಗಿರ್ಬೋದು, ಆ ನಿರ್ಧಾರಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಿಂತ ಇವತ್ತಿಂದ ನನ್ನ ನಿರ್ಧಾರ ಇದನ್ನ ಇಲ್ಲಿಗೆ ನಾನು ನಿಲ್ಲಿಸ್ಬೇಕು ಅನ್ನುವ ನಿರ್ಧಾರ ನಂದು ಸರಿಯಾಗಿದೆ ಅನ್ನೋದನ್ನ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪೋಷಕರಿಗೂ ಕೆಲವೊಂದು ಪಾತ್ರ ಅವರದ್ದು ಕೂಡ ಇರುತ್ತೆ. ಹೆಚ್ಚಿನವರು ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ, ನನ್ ಮಗಳು ಅಥವಾ ನನ್ ಮಗ ಒಂದು ಲವ್ ಇದರಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಮೊದಲ ಗುರಿ ಏನಿರುತ್ತೆ, ಈ ಲವ್ ಅಥವಾ ರಿಲೇಶನ್ಶಿಪ್ ಅನ್ನ ಮುರಿಯೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ವೈಲೆಂಟ್ ಆಗಿನೋ ಮಕ್ಕಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ, ಮಾತು ನಿಲ್ಲಿಸೋದ್ರ ಮೂಲಕ, ಬೇರೆ ಬೇರೆ ರೀತಿಯ ಇದರಲ್ಲಿ ಮೊಬೈಲ್ ಅನ್ನ ತಪ್ಸಿಡೋದು ಅಥವಾ ರೂಮ್ ಅಲ್ಲಿ ಕೂಡಿ ಹಾಕೋದು, ಬೇರೆ ಬೇರೆ ರೀತಿಯ ಇದರಲ್ಲಿ ಅವರು ಅದನ್ನ ಮುರಿಯೋದಕ್ಕೆ ನೋಡ್ತಾರೆ. ಆದ್ರೆ ನನಗೆ ಇತ್ತೀಚಿನ ಕೂಡ ಒಂದು ಇದರಲ್ಲಿ ಒಬ್ರು ಹೇಳ್ತಾ ಇದ್ರು, ನನ್ ಮಗಳಿಗೆ ಲವ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಾನು ಅವಳ ಹತ್ರ ಒಂದ್ ತಿಂಗಳಿಂದ ಮಾತಾಡಿಲ್ಲ ಅಂತ. ಸೊ ಇದು ಕೂಡ ತಪ್ಪಾಗತ್ತೆ. ಅವ್ರಿಗೆ ಮೊದಲ ಗುರಿ ಏನಿರ್ಬೇಕು, ನಮ್ಮ ಮಗು ಜೊತೆ ಕನೆಕ್ಷನ್ ಕಳ್ಕೊಳ್ಬಾರ್ದು. ಯಾಕಂದ್ರೆ ಮತ್ತು ನೀವು ಮಾತಾಡೋದನ್ನ ನಿಲ್ಲಿಸಿದ್ರೆ ಅವ್ರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನ ಉಳಿದ ಈಗ ಜೀವನದ ಭಾಗಗಳನ್ನು ನಾವು ಕಾಪಾಡ್ಬೇಕಲ್ವಾ. ಸೊ ಇದು ಈಗ ಓಕೆ, ಆ ಹುಡುಗನ ಬಗ್ಗೆ ನೀವೆಲ್ಲ ಎನ್ಕ್ವೈರಿ ಮಾಡಿದ್ರಿ, ಒಂದ್ ವೇಳೆ ಅದು ಬೆಸ್ಟ್ ಸೆಲೆಕ್ಷನ್ ಅಂತ ಆಗಿದ್ರೆ ಏನ್ ಮಾಡ್ತೀರಿ?

ಬಟ್ ಏನಾದ್ರೂ ಸೆಲೆಕ್ಷನ್ ಅಂತ ಹೇಳಿ ಆಗಿದ್ದಿದ್ರೆ ನಾವು ಒಪ್ಕೊಳ್ಬಹುದಲ್ವಾ? ಒಂದ್ ವೇಳೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ, ತಪ್ಪುಗಳೆಲ್ಲ ಕಂಡ್ರೆ, ಆಯ್ತು ನೀನ್ ಇಂತ ಇದು ಮಾಡಿದ ಅವನ್ ಸರಿಯಾಗಿಲ್ಲ ಅವಳು ಸರಿಯಾಗಿಲ್ಲ ಅಂತ ಹೇಳುವ ಬದಲು ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋದಲ್ವಾ? ನಿಧಾನವಾಗಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ, ನೀವು ಬರೀ ಅಪೋಸಿಷನ್ ಈಗ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಬರೀ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇವ್ರು ಇರೋದೇ ವಿರೋಧ ಮಾಡೋದಕ್ಕೆ, ಇವ್ರು ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಸೊ ಇವ್ರು ನನ್ನನ್ನು ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ, ಆ ಕಡೆ ಒಲವು ಜಾಸ್ತಿ ಆಗುತ್ತೆ. ಒಂದು ವೇಳೆ ರಾಂಗ್ ರಿಲೇಷನ್ಶಿಪ್ ಅಲ್ಲಿ, ರಾಂಗ್ ಪರ್ಸನ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳಿ ಆದ್ರೆ, ಅವಾಗ ಏನಾಗುತ್ತೆ, ಅವರು ಆ ಕಡೆನೇ ವಾಲ್ತಾರೆ, ಮನೆ ಬಿಟ್ಟು ಹೋಗ್ಬೋದು, ಓಡಿ ಹೋಗ್ಬೋದು, ಇನ್ನೇನೋ ಮಾಡ್ಬೋದು, ಅತಿರೇಕದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಹಾಗಾಗಿ ತಾಳ್ಮೆಯಿಂದ ಸಮಾಧಾನದಿಂದ ಬರೀ ವಿರೋಧವನ್ನ ಮಾಡೋದೇ ನಮ್ಮ ಗುರಿಯಾಗಿರದೆ, ನಮ್ಮ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡುವಂತದ್ದು ನಮ್ಮ ಗುರಿಯಾಗಿರುತ್ತೆ. ಇನ್ನು ಕೆಲವು ಸಲ ಸ್ಕೂಲ್ಗಳಲ್ಲಿ ಕೂಡ ಶಿಕ್ಷಕರು ಕೂಡ ಒಂದಿಷ್ಟು ಗಮನಗಳನ್ನ ಕೊಡ್ಬೇಕಾಗತ್ತೆ. ಯಾವುದೋ ಒಂದು ಸ್ಟೂಡೆಂಟ್ ಇದು ಮಾರ್ಕ್ ಕಡಿಮೆ ಆದ ತಕ್ಷಣ ಅವನು ಓದೋದಿಲ್ಲ, ಲೇಜಿ, ಅಥವಾ ಯಾರೋ ಒಂದು ಹುಡುಗಿ ತುಂಬಾ ಚೆನ್ನಾಗಿ ಇರ್ಲಿ, ಈಗ ಸ್ವಲ್ಪ ಸುಮ್ಮನೆ ಕುತ್ಕೊಳ್ತಿದ್ದಾಳೆ ಸಡನ್ಲಿ ಅಂತ ಹೇಳಿದ ತಕ್ಷಣ ಅವಳಿಗೇನೋ ದೊಡ್ಡ ಆಟಿಟ್ಯೂಡ್ ಬಂದಿದೆ ಅಂತನೋ, ಅಥವಾ ಹಿಂಗೇನೋ ಒಂದು ಲೇಬಲ್ ನಾವು ಮಾಡುವ ಬದಲು, ಅವ್ರ ಫ್ರೆಂಡ್ ಸರ್ಕಲ್ ಬದಲಾಗಿದಾರಾ, ಅವರ ಡಿಸಿಪ್ಲಿನ್ ಇಶ್ಯೂ ಏನಾದ್ರೂ ಚೇಂಜ್ ಆಗಿದೆ ಅಂತ ನಾವು ಅನ್ಕೊಳ್ಳೋ ಬದಲು, ಏನಾದ್ರೂ ಇಮೋಷನಲ್ ಚೇಂಜಸ್ ಆಗಿದ್ಯಾ, ಬಿಹೇವಿಯರಲ್ ಚೇಂಜಸ್ ಆಗಿದ್ಯಾ, ಅದು ಯಾಕಾಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಎಲ್ಲಾ ರಿಲೇಷನ್ಶಿಪ್ ಡೀಟೇಲ್ಸ್ ತಿಳಿಬೇಕು ಅಂತ ಹೇಳಿಲ್ಲ, ಆದ್ರೆ ಕೆಲವು ಬದಲಾವಣೆ ಕಾಣಿಸ್ತಾ ಇದೆ ನಿನ್ನಲ್ಲಿ, ಹಾಗಾಗಿ ನಿನಗೇನಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ ಹತ್ರ ನೀನ್ ಹೇಳ್ಕೊಳ್ಬಹುದು ಅನ್ನುವ ಒಂದು ಸಣ್ಣ ವಾಕ್ಯ ಮಕ್ಕಳಲ್ಲಿ ಏನೋ ಸಮಸ್ಯೆಗಳಿದ್ದಿದ್ರೆ ಹೇಳ್ಕೊಳ್ಳುವಂತ ಮನಸ್ಸು ಮಾಡುವಂತಹ ಒಂದು ಇದು ಕೂಡ ಆಪರ್ಚುನಿಟಿ ಕೂಡ ಇರುತ್ತೆ. ಅದನ್ನ ಕೂಡ ಮಾಡ್ಬೋದು. ತುಂಬಾ ಕ್ಲೋಸ್ ಇರೋರು ತುಂಬಾ ಪ್ರೀತಿಯಿಂದ ಮಾತಾಡಿದಾಗ ಮಕ್ಕಳು ಅವ್ರ ಮನಸ್ಸಿನಲ್ಲಿ ಆಗುವಂತಹ ಹಿನ್ನೆಲೆಗಳನ್ನ ಹೋರಾಟಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಯಾವಾಗ್ಲೂ ಅದೇ ನನ್ ಯಾವಾಗ್ಲೂ ಹೇಳುದು, ನೀವು ಪ್ರೀತಿಸಿದಿರಾ ಅಂತ ಹೇಳಿದ ತಕ್ಷಣ ಈ ಸಂಬಂಧದಲ್ಲಿ ನಾನು ನನ್ನ ಸ್ವಂತಿಕೆ ಇನ್ನಷ್ಟು ಜಾಸ್ತಿ ಆಗ್ತಿದ್ಯಾ, ಅಥವಾ ನನ್ನ ವ್ಯಕ್ತಿತ್ವವನ್ನೇ ನಾನು ಕಳ್ಕೊಳ್ತಾ ಇದ್ದೇನಾ ಅಂತ ಹೇಳೋದನ್ನ, ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ಯಾ, ಇದೆಲ್ಲವನ್ನ ಪ್ರತಿಯೊಂದು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ, ನಾನು ಒಂಟಿಯಾಗಿದ್ರೆ ಕೂಡ ಸಂತೋಷವಾಗಿ ಇರಬಲ್ಲೇನೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ಕೊಂಡ್ರೆ ಹೌದು ಅಂತ ಹೇಳುವಂತಹ ಒಂದು ಉತ್ತರ ಬಂದಿದ್ರೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಯಾವಾಗ ಇದಕ್ಕೆ ನೋ ಅಂತ ಹೇಳಿ ಉತ್ತರ ಬರ್ತದೋ, ನೀವು ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೇನೆ. ಪ್ರೀತಿಯ ಒಂದು ಸುಂದರ ರೂಪ ಏನು ಗೊತ್ತಾ, ನೀನು ನನ್ನ ಜೀವನದ ಒಂದು ಭಾಗ ಅಂತ ಹೇಳುದು. ಅದು ಬಿಟ್ಟು ನೀನೇ ನನ್ನ ಸಂಪೂರ್ಣ ಜೀವನ ಅಂತ ಹೇಳಿದ್ರೆ ಇವೆರಡು ವಾಕ್ಯಗಳ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದು ಮತ್ತು ಒಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಸಂಪೂರ್ಣ ಜೀವನವನ್ನ ಅವಲಂಬಿಸುವುದು ಎರಡು ಒಂದೇ ಅಲ್ಲ. ಹಾಗಾಗಿ ಯಾರಾದ್ರೂ ಬಂದ್ರೆ ನೀವು ಅವರನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಿಮ್ಮನ್ನು ನೀವು ಮರಿಬಾರ್ದು, ನಿಮ್ಮ ಕನಸುಗಳನ್ನು ಮರಿಬಾರ್ದು, ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸ್ನೇಹಿತರನ್ನ ಮರಿಬಾರ್ದು. ಅದ್ರಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನ ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಜೀವನದಲ್ಲಿ ಪ್ರೀತಿ ಒಂದು ಸುಂದರ ಅಧ್ಯಾಯ ಮತ್ತು ಅದು ಇಡೀ ಒಂದು ಪುಸ್ತಕ ಅಲ್ಲ. ನಾನೊಂದು ಹುಡುಗಿ ಒಂದು ಯಾವುದೋ ಒಂದು ಪ್ರೀತಿಯ ಒಂದು ಇದಕ್ಕೆ ಬಿದ್ದಾಗ ಅವಳಿಗೆ ನಿಜವಾಗ್ಲೂ ಪ್ರೀತಿ ಅನ್ನೋದೇ ಬೇಕಿರ್ಲಿಲ್ಲ. ಅವಳಿಗೆ ತಮ್ಮ ತಂದೆ ತಾಯಿಯರ ಒಂದು ಅಟೆನ್ಷನ್ ಬೇಕಿತ್ತು. ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಯಾವುದೋ ಒಂದು ಹುಡುಗನನ್ನ ಮಾತಾಡಿಕೊಂಡು ಅವಳ ತಂದೆಯ ಪರಿಚಯಸ್ಥರ ಎದುರಿಗೆ ಅವಳು ಹೋದ್ಲು. ಹಿಡಿದು ಆ ಮೂಲಕ ಅದು ಅವರ ಗಮನಕ್ಕೆ ಬಂದು ಅದ್ರ ನಂತರ ಆದ್ರೂ ಅವ್ರು ನನಗೆ ಗಮನವನ್ನ ಕೊಡ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು ಪಾಪ. ಆಮೇಲೆ ಅವ್ರ ತಂದೆ ತಾಯಿ ಅದು ಅವಳಿಗೆ ಈ ತರ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದಾಗ ಅವಳ ಹತ್ರ ಮಾತಾಡಿದಾಗ ನನ್ಗೆ ಗೊತ್ತಾಗಿದ್ದು, ಅವಳಿಗೆ ನಿಜವಾಗ್ಲೂ ಏನು ರಿಲೇಷನ್ಶಿಪ್ ಬೇಕಾಗಿರ್ಲಿಲ್ಲ. ಅವಳಿಗೆ ಬೇಕಾಗಿದ್ದು ಅವಳ ತಂದೆ ತಾಯಿಯ ಅಟೆನ್ಷನ್. ಅವಳ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಅಥವಾ ಈ ಡಿಸ್ಕ್ರಿಮಿನೇಷನ್ ಇದೆಲ್ಲ ತುಂಬಾ ಆಗ್ತಾ ಇತ್ತು. ಅವಳ ಬಗ್ಗೆ ಯಾರು ಗಮನವೇ ಕೊಡ್ತಾ ಇರ್ಲಿಲ್ಲ, ಪ್ರೀತಿ ತೋರಿಸ್ತಾ ಇರ್ಲಿಲ್ಲ, ಸಮಯ ಕೊಡ್ತಾ ಇರ್ಲಿಲ್ಲ,
ತುಂಬಾ ಕಂಪ್ಯಾರಿಸನ್ ಮಾಡಿ ಯಾವಾಗ ನೋಡಿದ್ರು ಅವಾಗ ಅವಮಾನ ಮಾಡ್ತಾ ಇದ್ರು ಅವಳಿಗೆ. ಅವೆಲ್ಲದ್ರಿಂದ ಅವಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಯಾವ್ದೋ ಒಂದು ಹೆಗ್ಗಲು ಬೇಕಿತ್ತು ಅಳೋದಕ್ಕೆ. ಅದಕ್ಕೋಸ್ಕರ ಒಂದು ಹುಡುಗನನ್ನು ಅವಳು ಚೂಸ್ ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲವನ್ನ ಕೂತು ನಾವು ಮಾತಾಡಿದಾಗ ಅದೇ ವಿಷಯ, ಅವಳಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಬೇಕಿಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳು ಈ ತರದವರಿದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಬೇಕಾಗಿರಲ್ಲ. ಯಾವುದು ಒಂದು ನಮ್ಮ ಮನಸ್ಸಿನಲ್ಲಿ ಇರುವಂತ ನಮ್ಮ ಮಾತುಗಳನ್ನು ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಶುರುವಾಗುವಂತಹ ಒಂದು ರಿಲೇಷನ್ಶಿಪ್, ಅದು ಫ್ರೆಂಡ್ಶಿಪ್ ಇಂದನೋ ಅದ್ರಿಂದ ಮತ್ತೊಂದೋ ಏನೋ ಆಗಿ ಸ್ವಲ್ಪ ಆತ್ಮೀಯತೆ ಬೆಳೆದ ತಕ್ಷಣ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಅದು ಪ್ರೀತಿನ, ಅದು ಆಕರ್ಷಣೆನಾ, ಅದೊಂದು ಅವಲಂಬನೆನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಮುಂದುವರೆದಾಗ ಇಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳೋದು ಜಾಸ್ತಿ ಆಗತ್ತೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಸಮಯವನ್ನ ಕೊಟ್ಟು ಅಥವಾ ಇಂತಹ ಒಂದು ಏನಾದ್ರೂ ನಮ್ಮ ಮಕ್ಕಳು ಈ ತರದ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂತಹ ಹೊರಗಡೆಯಿಂದ ಯಾವತ್ತಾದ್ರೂ ಮಾಹಿತಿಗಳು ಬಂದಾಗ ಅವರಿಗೆ ನಾವು ನೈತಿಕ ಪೊಲೀಸ್ಗಿರಿ ಏನಿದೆ ಅದನ್ನ ಮಾಡದೆ ಅವರನ್ನ ಕೂರಿಸಿ ಎಲ್ಲಿಯೋ ನಮ್ಮಿಂದನೇ ಏನೋ ತಪ್ಪಾಗಿರ್ಬೇಕು, ನನ್ನ ಮಗಳು ಅಥವಾ ಮಗ ಹೊರಗಡೆ ಒಂದು ಪ್ರೀತಿಯನ್ನು ಅರಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಪ್ರೀತಿಯಲ್ಲಿ ಏನೋ ಕೊರತೆ ಆಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಅವರಿಗೊಂದಿಷ್ಟು ಸಮಯವನ್ನ ಕೊಟ್ಟು ಅವರನ್ನ ಪ್ರೀತಿಯಿಂದ ಕೂರಿಸಿ ಮಾತನಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ರೆ ಖಂಡಿತವಾಗ್ಲೂ ಇಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಿದ್ದಾರೆ ಅಂತ ಹೇಳುವಂತಹ ಸಮಯ ಬಂದಾಗ ಖಂಡಿತವಾಗ್ಲೂ ಆ ಮಕ್ಕಳು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ಬೋದು. ಹಾ, ಈಗ ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲ ರಿಲೇಷನ್ಶಿಪ್ ಅಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಶುರುವಾದಾಗ. ಮೊದಲು ನಾನು ಮತ್ತು ನೀನು ಅಂತ ಹೇಳಿರುತ್ತೆ, ಆಮೇಲೆ ನಾವು ಅಂತ ಹೇಳಿ ಶುರುವಾಗತ್ತೆ, ನಾವು ನಾವು ನಾವು ಅಂತ ಹೇಳಿ. ಆಮೇಲೆ ಅದ ಒಂದು ಹಂತದ ನಂತರ ಅವನೇನ್ ಹೇಳ್ತಾನೆ, ಅವಳಿಗೆ ಏನ್ ಇಷ್ಟ ಆಗುತ್ತೆ, ಅವನಿಗೆ ಸಿಟ್ಟು ಬರುತ್ತೆ, ಅವಳಿಗೆ ಬೇಜಾರಾಗುತ್ತೆ, ಈ ತರದ ಒಂದೆಲ್ಲ ಬಂದಾಗ ನಾವು ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾನು ಇಂದ ನಾವುಗೆ ಯಾವಾಗ ಆರೋಗ್ಯಕರ, ಯಾವಾಗ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಯೋಚಿಸೋದು ಒಳ್ಳೇದೆ, ಸಮಯ ಕಳೆಯೋದು ಒಳ್ಳೇದೆ, ಕೆಲವು ನಿರ್ಧಾರಗಳನ್ನ ಒಟ್ಟಿಗೆ ತೆಗೆದುಕೊಳ್ಳುವುದು ಕೂಡ ಒಳ್ಳೇದೆ. ಆದ್ರೆ ಆರೋಗ್ಯಕರ ಸಂಬಂಧ ಅಂತ ಹೇಳಿ ಬಂದಾಗ ನಾವು ಬಂದ್ರು ಕೂಡ ನಾನು ಅನ್ನೋದು ಸಾಯೋದಿಲ್ಲ, ನನಗೆ ನನ್ನದೇ ಆಸಕ್ತಿ ಇರುತ್ತೆ, ನನಗೆ ನನ್ನದೇ ಆದ ಸ್ನೇಹಿತರು ಇರ್ತಾರೆ, ನನ್ನದೇ ಆದ ಅಭಿಪ್ರಾಯಗಳು ಇರುತ್ತೆ, ನನ್ನದೇ ಆದ ಕೆರಿಯರ್ ಗೋಲ್ಸ್ ಗಳು ಇರುತ್ತೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನನ್ನ ಪಾರ್ಟ್ನರ್ಗಿಂತ ಭಿನ್ನವಾದ ಅಭಿಪ್ರಾಯ ಕೂಡ ನನ್ನದು ಇರಬಹುದು. ಆದ್ರೆ ಅದಕ್ಕಾಗಿ ಆ ಸಂಬಂಧ ಮುರಿಬಾರದು. ಇನ್ನೊಬ್ಬರ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಲ್ಲ ಅದನ್ನ ಅದು ಲವ್ಗೆ ಬೇಕಿ ಬೇಕು ಅಂತ ಹೇಳಿ ಏನೋ ಇದು ಇರೋದಿಲ್ಲ. ನೀನ್ ನನ್ನಂತೆ ಯೋಚಿಸ್ಬೇಕು ಅನ್ನೋ

0: ಸಂಬಂಧ, ರಿಲೇಶನ್ಶಿಪ್ ನ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೇನಾದ್ರೂ ಇದು ತಪ್ಪು ದಾರಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಒಂದು ಸಣ್ಣ ಅನುಮಾನ ಬಂದ್ರೂ ಕೂಡ ಈ ಸಂಬಂಧದ ಬಗ್ಗೆ ನಾವು ಮತ್ತೊಮ್ಮೆ ಒಂದು ಸೆಕೆಂಡ್ ಥಾಟ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಬ್ಯೂಟಿಫುಲ್ ಆಗಿ ಹೇಳಿದ್ರೆ, ಆಕ್ಚುಲಿ ನಾವು ಸಂಬಂಧದಲ್ಲಿ ಇದ್ದಾಗ ನಾನು ಏನನ್ನ ಕಳ್ಕೋತಿದ್ದೀನಿ ಅಥವಾ ನಾನು ಏನನ್ನ ಪಡ್ಕೋತಿದ್ದೀನಿ, ಪಡ್ಕೋತಿದ್ದೀನಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅಲ್ಲ, ಲೌಕಿಕವಾಗಿ ನನ್ಗೆ ಎಷ್ಟು ದುಡ್ಡು ಸಿಕ್ತು, ನಂಗೆ ಎಷ್ಟು ಡ್ರೆಸ್ ಬಂತು, ಎಷ್ಟು ಗಿಫ್ಟ್ ಬಂತು, ಆ ಲೆಕ್ಕಾಚಾರಗಳಲ್ಲ. ನಾನು ಒಂದು ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಇವ ಅಥವಾ ಇವಳು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನಾನು ಏನೇನೆಲ್ಲ ಗೈನ್ ಆಗ್ತಾ ಇದೆ, ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ, ಸಪೋರ್ಟ್ ಜಾಸ್ತಿ ಆಗ್ತಾ ಇದೆಯಾ, ಬ್ಯಾಕ್ ಬೋನ್ ಆಗಿ ನಿಲ್ತಾ ಇದ್ದಾರಾ, ನಾನು ಯಾವ್ದ್ರಲ್ಲಿ ಹೆದರ್ಕೊಳ್ತಿದ್ದೀನಿ ಆ ವಿಷಯಕ್ಕೆ ಧೈರ್ಯ ತುಂಬತಾ ಇದ್ದಾರಾ, ಅಥವಾ ಇನ್ನೊಂದು ಯಾವ್ದಾದ್ರು ಪ್ಲಸ್ ಆಗ್ತಾ ಇರೋದು ನನ್ನ ಪರ್ಸನಾಲಿಟಿನಲ್ಲಿ, ಅದನ್ನ ಲೆಕ್ಕ ಹಾಕ್ಬೇಕು, ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ನಿಮ್ಮ ಈ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಂಡಿಸೋಣ ಮೇಡಮ್. ಒಂದು ವೇಳೆ ಅದು ಮೈನಸ್ ಆಗ್ತಾ ಹೋಗ್ತಿದ್ರೆ ನಮ್ಮ ರಿಲೇಶನ್ಶಿಪ್ ಅನ್ನ ಇನ್ನೊಮ್ಮೆ ನಾವು ಅನಲೈಸ್ ಮಾಡ್ಕೊಳ್ಬೇಕು ಅಲ್ದಾ? ತುಂಬಾ ಚಂದದಲ್ಲಿ ಹೇಳಿದ್ ನೀವು ಈ ಮಾತನ್ನ. ಇದು ಯಾರೇ ಯಾವುದೇ ಸಂಬಂಧದಲ್ಲಿದ್ರು ಒಂದ್ಸಲ ಇದೊಂದು ಸೂತ್ರನ ಅಳವಡಿಸ್ಕೊಂಡು ಕಾಣಿ, ನೀವು ಒಳ್ಳೆಯ ಸಂಬಂಧದಲ್ಲೇ ಇರ್ತೀರಿ ಮತ್ತೆ, ಅಲ್ದಾ?
0: ಖಂಡಿತವಾಗ್ಲೂ.
1: ಸುವರ್ಣ ಮೇಡಮ್, ನಮ್ಮ ಪ್ರಿಯ ಮನಸೆ ಮುಗಿಸಿ ಹೊರಡೋ ಹೊತ್ತಾಯ್ತು. ಧನ್ಯವಾದಗಳು ನಿಮ್ಗೆ ಪ್ರಿಯ ಮನಸೆ. ಈ ಸಂಚಿಕೆ ಒಂದು 33 ಸಂಚಿಕೆನ ನೀವು ನಡ್ಸ್ಕೊಟ್ರಿ, ಎಷ್ಟೇ ಪುರುಸೋತಿಲ್ಲ ಅಂದ್ರು ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ನಿಮ್ಮ ಈ ನಿಷ್ಠೆ ಬದ್ಧತೆಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ಪ್ರಿಯ ಮನಸ್ಸಲ್ಲಿ ನಮ್ಮ ಸುವರ್ಣ ಕುಂದಾಪುರ ಅವರ ಮಾತನ್ನ ಕೇಳ್ವಿ ನಾವು. ಪ್ರೀತಿ ಅದ್ರಲ್ಲೂ ಅನ್ಕಂಡೀಷನಲ್ ಲವ್, ಅದ್ರಲ್ಲೂ ನಿಜವಾದ ಪ್ರೀತಿಯನ್ನ ನಾವು ಹೆಂಗೆ ಕಂಡ್ಕಂಬ್ದು ಅಂಬೋದನ್ನ ಸ್ವಲ್ಪ ಮಟ್ಟಿಗೆ ಇವತ್ತು ನಮ್ಗೆ ಅರ್ಥ ಮಾಡ್ಕಂಕಾಯ್ತು. ಹಾಂಗಾಯಿ ಮತ್ತೊಮ್ಮೆ ಸ್ವರ್ಣ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಹೊರಡ್ತೋ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಪ್ರಿಯ ಮನಸೆ ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಕ್ತೋ. ಕೇಂತಾ ಇರಿ, ಬಾಯ್.
2: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕತಿ ಸಹಿತ್ತು. ಅಂಥದೊಂದು ಗಾದಿ ಮಾತೇ ಇವತ್ತು ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೊಂದು ನೀರ್ ಹಾಕ, ಇಲ್ಲಿ ಗ್ವಾಡೆ ನೀರ್ ಹಾಕ, ಏ ಇಲ್ಲಿ ಬುಡ್ದೆ ನೀರ್ ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರ್ ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇ ಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
3: ಹಾಯ್, ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವ್ದಂದ್ರಿಯ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ 3 ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, 2 ಕನಸು ಎಂಬುದು ಸಿನಿಮಾ ಆಯಿತು. ಇವರು 2 ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತೋ, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟ 6 ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರದ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು

ಭಾಗ್ಯ ಅನ್ಕಂಡ. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದ ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತ. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರ್ ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ರು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ, ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಯಾ ನಿಂಗೆ?
0: ನಾನ್ ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ ಆಗ್ತಾನ? ಕಣ್ ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೆಯಾ? 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿಗ್ ಸಕ್ಕರೆ ಹಾಕ್ಲಿಲ್ಯಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ ಹೇಳದ್ದ? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು ಹಂಗೆ. ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರೆ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರೆ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತೀಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ.

0: అమ్మా, అమ్మా, ఎంత కర్త్యంబ్రు?
1: దొరే బా, ఇల్లు కూతుకో. నావిబ్రు బెంగళూరుకి హోపద, నాళ్ళ సాయంకాల కలదనా?
0: అమ్మా, మాత ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಳುವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿಮ್ ಮಡಿ ಮೈಲ್ಗೆ ಎಲ್ಲ ನಡ್ಸುಕ್ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸುದ್ ಅದ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾವ್ ಹೇಳುದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ, ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯು ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ಬಂದೆ ಎತ್ಗೆ. ಅಲ್ಲ, ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲು ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ ಆತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನಕ್ಕೆ ಕರ್ಕೊಂಡು ಹೋಗ್ತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ. ಗೋವಿಂದ ನಮ ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ ಇರ್ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದಾ, ಹಂಗಂದ್ಲ ಅಮ್ಮ?
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ, ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ, ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂತ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಎಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗೆದ ಮಕ್ಕಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ, ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ, ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
4: ಸುನಂದ ಒಂಚೂರಿಲ್ಬಾ.
0: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ.
6: ಕ್ಷಮಸುಕೆ ನಾನ್ಯಾರ್, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ ಸುನಂದ, ದೊರೆ ದೊರೆ, ಸುನಂದ ಸುನಂದ, ದೊರೆ ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ಬರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹೊಸವಾತಿತ್ತು.
2: ಅತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋ ತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿದ್ರು ತವಣಿ. ಬ್ರೆಡ್ ಬ್ರೆಡ್
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ತೋ ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ ನನ್ನನ್ನು ಮೀಸಿ ತಿಂಬುಕೆ ಅಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲೇ ಹನುಮಂತನ ಅಪಾರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹಾಕ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರೋ ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲಿ ಎಂತದ?
0: ದೊರೆ ನನ್ನನ್ನು ಊರಿಗೆ ಕಳಸ, ಸುಮ್ಮನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರಣ್ಣನ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡು ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನಿನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
4: ಓ ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೇತಿ, ಎಲ್ಲ ಹೇಳ್ತೆ.
4: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದು. ಫಸ್ಟ್ ಗೆ ಅವ್ರು ಮಾಡಿಯೇ ಬಪ್ಪದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವ್ರ ಪೂರ್ತಿ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿ ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗಿತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡಕ್ಕಂತ ಬಂದವರು. ಅದನ್ನು ಬಿಡೋಕಾಗ್ತಿಲ್ಲ, ಬಿಡೋಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡೋಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸಿ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದು ಮಾಡಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋದ್ರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದೆ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇನ್ನು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲ್ಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರು ಕುಂದಾಪುರ ಕನ್ನಡ ಮಾತಾಡುಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಗಲಿ ಜೆಸಿ ಆಗಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡೋರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡೋರು ಇದ್ರು, ನಮ್ಮ ಶಂಭರ್ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾ ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಖುಷಿಯಾಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡೋಕೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದೇ ಹೇಳಿದ್ದ ಕಾಣಿ, ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋ ಅಂತೇಳಿ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನೆಗೆ ಒಂದು ಖುಷಿ ಕಾಣಕ ಹೆಬ್ಬರ್ರೆ. ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿಬೀಜ, ಗ್ವಾಯಿಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರ್ ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯಿಬೀಜ ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳಿಸೋನಿಗೆ ಅಂತ ಒಂದು ರೋಮಾಂಚನ. ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ
3: ಯಕ್ಷಗಾನ
2: ಹಿಂಗೆಲ್ಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತದ ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂತಿಯರು ಕೊಗ್ಗಣ್ಣ ಕಂತಿಯರು ಅಪ್ಪಯ್ಯ ನಾವಲ್ಲಿರುವ ಅವರೇ ಗೊಂಬೆ ಆಟ ಮಾಡ್ತಿದ್ರು, ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದು ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು, ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ. ಎಲ್ಲ ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂಥದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ಗೆ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವೊಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಹೋದ ಅಲ್ಲಿ ಹೋದಗಳು ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಗೊತ್ತಿಲ್ಲ ಮಾರರೆ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
1: ಸಮಯದಲ್ಲಿ.
2: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ, ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೊಸರು. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು, ಎಲ್ಲ ಆಚೆ ಕಡೆ ಹೋಯ್ತು
1: ಶಂಕರ್ಪುರ.
2: ಹೌದು,
1: ಯಾಕಂಗಾಯ್ತು
2: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತೊಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕಂತ ತೋಟದಾಗ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು, ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೊತ್ತಿಲ್ಲ, ನಂಗೊತ್ತಿಲ್ಲ ಮಾರ್ಯಾರ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಅಲ್ಲ, ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರದ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನಂಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಳಿ, ಅಷ್ಟು ಖುಷಿ ಆಯ್ತು ಅಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ, ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹೆಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದ್ರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂತಹ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿ ಬಿಟ್ರಲ್ಲ
3: ಅಂತ ಹೇಳ್ಬಿಟ್ಟು
2: ಕೆಡಿಸಿ ಬಿಟ್ರಲ್ಲ ಅಂತ. ಯಾರಿಗಾರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು. ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬೇಕು, ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಹೋಯ್ನಾತ್ಲ ಎಂತ ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿಯ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಕ್ಕೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬಾ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ ಇಂಗ್ಲಿಷ್ ಆಗಿತ್ತ, ಇಂಗ್ಲಿಷ್ ಹೇಳಿ ಕಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲಿಷ್ ದೊಡ್ಡ ಕೋಲಲ್ಲ, ಇಂಗ್ಲಿಷ್ ದೊಡ್ಡ ಕೋಲಲ್ಲ, ಇಂಗ್ಲಿಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
3: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮೇಲೆ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡಕ್ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತೇಳಿ ಶುರು ಮಾಡುವ ಪುಸ್ತಕದ ಕನ್ನಡ,
3: ನಿಜ
2: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಪ್ಪ, ಯಾಕೆ ಮಾತಾಡಕ್ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಾ ಆಗ್ತಿಲ್ಲ, ಪ್ರಯತ್ನ ಮಾಡ್ಕ. ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನೆಲ್ಲ ಬರುತ್ತೆ. ಇವತ್ತು ಇಸ್ರೋ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
3: ಅದು ನಮ್ದು ಉಪ ಇದ್ರದ್ದ.
2: ಹೌದು
3: ಅಲ್ಲ.
2: ಹೌದು ಹೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡಲಿಲ್ಲಪ್ಪ. ಯಾವುದಲ್ಲ, ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನೂ ಹೊಲಿಸ್ಕತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳಿದ್ ನಾನು ಒಂದು ಪುಸ್ತಕ. ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ.
3: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ, ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸೋದು ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದೋಣಿ. ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೂ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರಿದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ. ಯಾಕಂದ್ರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆಯೇ ಚಪ್ಪಾಳೆ ಕುಂದಾಪುರ ಕಂದ್ರೆ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
3: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
3: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾಣಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಹಾಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ಗತ್ಲೆ. ನಮ್ಮ ಶಿವರಾಮ್ ಕಾಂತ್ ಚೋವನ್ ದುಡಿ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮ್ ಕಾಂತ್ ಚೋವನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬಂದಿದ್ದೆ. ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತೆಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿನ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಆಣೆ, ಎರಡನೇ ಕ್ಲಾಸಿಗೆ ಎರಡು ಆಣೆ, ಮೂರನೇ ಕ್ಲಾಸಿಗೆ ಮೂರು ಆಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಆಣೆ, ಐದನೇ ಕ್ಲಾಸಿಗೆ 5 ಆಣೆ
4: ಫೀಸ್
2: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗ್ಬೋದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಆದ್ರೆ ಯಾವ್ದು
4: ಕೊಡಿಯಿಂದ
2: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡು ಹೋಗ್ಬೋದು. ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ, ನಮ್ ಕೊಡೆ ಅಂದ್ ಗೊತ್ತಾಗ್ಬೇಕೆ. ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು. ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು ನನ್ನ ಹೆಸರು ಬರ್ಕೊಡು ಮಕ್ಕಳಲ್ಲಿ ಬರ್ಬೋದು ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ ಹಿಂಗೆ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಡು ಬೇಂಚಿ ಇರ್ಲಿಲ್ಲ ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಾವು ಒಳ್ಳೆ ಆಯ್ತು ಆಸಕ್ತಿ ಬೇರೆ ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು ಎಷ್ಟು ಒಳ್ಳೆ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು ದೇವರ ಭಯವೇ ಜ್ಞಾನದ ಮೂಲ ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು ಯಾವ ಶಾಲೆಯಲ್ಲಿ ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು ನಮ್ಮ ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಗೆ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ ಅದು ಈ ಗಾಡಿ ಎಲ್ಲ ನಿಲ್ಲುವಂಥ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ ವೀರ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಏನು ಅಜಂತ ಪ್ರಶ್ನೆ ಎದುರಿಗೆ ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ ಅದು ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಗಾಡಿ ಬೇಡ ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ ಅದನ್ನ ನೋಡುವಂತದ್ದು.
5: ನೀವೆಲ್ಲ ಅದನ್ನ
2: ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳಗಾಂತ ಮರ ನೆಟ್ಟಿದ್ರು ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ ಅಲ್ಲಿ ಗಮ್ಮತ್ ಗುರೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗುರೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು
5: ಮನೆಗೆ
2: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆ ಕಾಲದಲ್ಲಿ.
5: ಈಗ ನಮ್ಮ ಗಾಂಧಿ ಮೈದಾನ ನರಿ ಬ್ಯಾಣ

0: ಹಾಕಿದಂತ ಕಡೆಕೆಂಸನಿಗೆ ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ ಬಡಿ ಅಲ್ಲಿ ಬ್ರಹ್ಮ ರಕ್ಷಿಸಿತ್ತಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತಕೊಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇರ್ತಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇರ್ತಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಅರ್ಥತ್ತಿಲ್ಲ. ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಚಲು ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗಿಪ್ಪು.
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗಲ್ಲ ಹಿತ್ಲು, ಹಿತ್ಲು ಅಂದ್ರೆ ಬಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ್ ಕಲ್ಲು, ಪಾತ್ರ ಹೋಗಿಕೊಂಡ್ ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ? ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು. ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತದೆ.
2: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶ್ವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು. ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ, ನೀವು ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ
0: ಬಂದು ಕೂಡ ಹಂಗೆ ಆಯ್ತು. ಅವರಿಗೆ ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂಥ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಮತ್ತೆ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ, ಆಗ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆ ಆಗಿ ಹೋಯ್ ಚಪ್ಪರದಾಗೆ ಹಪ್ಪಳ ಹೋಯ್ತಾ ಅಂತ ಕೇಳ್ರೆ ಅವಳಿಗೆ ಅರ್ಥವೇ ಇರಲಿಲ್ಲ. ಅವ್ರ ಹತ್ರ ಕೇಳ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲೇ

0: ಅಂತ ಅಲ್ಲಿವರ್ ಕೇಂದ್ರಿಕ. ಹಾಂಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಿಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿ. ಈಗ ಕುಂದಾಪ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕಣಕ್ಕೆ
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತ ಆಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರೆ ನಂಗೆ. ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ಯ ಅಂತ ಲೆಕ್ಕ ಅದ್ರ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬಾರ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂದ್ರೆ ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರೇ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು ಹೆಬ್ಬಾರಿ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡುದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಗಿರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದೀರಿ ಕೇಂದ್ರ ಅದು ಏಸನ್ ಹೆಬ್ಬಾರ್ ಅಲ್ದಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹ್ಯಾಂಗ ಅನ್ಸುತ್ತೆ, ನಾವಂತೂ ತಡದಾಯಿ ಹುಟ್ಟಿ ರಾತಿದ್ದಿತ್ತು ಅನ್ಸುತ್ತೆ ಹ್ಯಾಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನೂ ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂತ ದೊಡ್ಡ ಮನೆ, ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದಕ್ಕಂತೆ, ಕಾಲೇಜ್ ಮಕ್ಕಳು ಹೋಗೋದಕ್ಕಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರ ದಯದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ದಿಂಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ. ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿ ಇಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂತಹದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬಾ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾ ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನಂಗೆ ಹಳತಪ್ಪಗೆ ಪುರುಸುತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹೆಂಗೆ? ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು? ಮೊಬೈಲ್, ಮೊಬೈಲು, ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂ ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತು, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತು ಅಂತಂದ್ರೆ, ನಾನು ಯಾಕೆ ಅವ್ರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೋಕ್ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಅಂದ್ರೆ ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನ ಹತ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬತ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬತ್ತಿಲ್ಲ, ಅಷ್ಟೇ
1: ಬತ್ತಲ್ಲ,
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತದೆ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡೋಕತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅತ್ತ. ಇಲ್ಲಿ ಅವರೊಂದ್ ಹೇಳುದ ನಿಮ್ಗೆ ಇನ್ನೊಂದ್ ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆಂತೂ ಇನ್ನೂ ಸ್ಪೀಡ್, ನಂಗೆ ಮಾತಾಡಿದ್ರೆ ಅತ್ತಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿದೆ, ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು. ಅವ್ರು ನಗಾಡ್ತಿದ್ಲು, ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು. ಮತ್ತೆ ಇಲ್ಲಿ
3: ನೀವು ತುಂಬಾ ಮಿತ ಭಾಷಿಣಿ ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿಪ್ಪದ್. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರ ಮಾರ್ರೆ ಇವ್ರಂತ?
1: ಇಲ್ಲ
2: ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೆಯಲ್ಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತಾಡ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
3: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ ಭಾಷೆ ನಾ ಹೇಳಿಕೊಡ್ತಿ ನನ್ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
2: ಹಾಗೇನಿಲ್ಲ. ಅದೇ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು. ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತು. ಅಲ್ಲಿ ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು. ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದೇ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ. ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
3: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್ ಮಾತಾಡ್ತಾರೆ?
2: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ. ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
3: ದಾಕ್ಷಿಣ್ಯ ಸಂಕೋಚ
2: ಅದೇ
3: ಅವ್ರಿಗೆ ಫುಲ್ ಅಪೋಸಿಟ್. ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಹಬ್ಬದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳುದಾರೆ,
2: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
2: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನು.
3: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ASN ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳಲೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ, ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
3: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರೆ ರೇಡಿಯೋ ಕುಂದಾಪುರ 89.6 FM ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವ ಕಾ.
4: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತೂ ಕೇಂದ್ರ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರ ಅವರೆಲ್ಲ ಒಟ್ಟಾಯ್ಕೊಂಡ ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರ, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮನ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷ ಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
2: ಸೂಪರ್
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು ಚಂಡೆ ವಾದಕರು. ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರೊಟ್ಟಿಗೆ ಖುಷಿ ಆದ ಇನ್ನೂ ಒಂದು ದೊಡ್ಡ ವಿಷಯ ಅದು ಕೇಂದ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗೆ ಅಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆ ನಮ್ಮ ಗಂಡು ಕಲೆ ಅಂತ ಹೆಣ್ಗಳಿ ಮಾಡು ಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂದ್ರಿ ಸರ್ ಅದನ್ನ?
2: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸರೇ, ಹೆಂಗಸರು ಈ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು, ಸ್ವಲ್ಪ ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸತ್ ನನ್ನ ಲೆಕ್ಕದಲ್ಲಿ.
1: ಓಕೆ, ನಾನೊಬ್ರನ್ನ ಕೇಂದ್ರತಿಗ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತಕ್ಕಂದ್ರೆ ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
2: ಅದೇ ವೇಟ್, ಹಾರ್ಡ್ ವರ್ಕ್.
1: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರ ಹೆಣ್ಮಕ್ಳ ಬಪ್ಪಕ್ಕಾಗ ಅಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
2: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗೆ ಬಂದೆ, ಅಂದ್ರೆ ರೆಗ್ಯುಲರ್ ಮೇಳಕ್ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಅವಾಗ ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
1: ಶ್ರೀಲಕ್ಷ್ಮಿ ಕುಂಜತ್ತಾಯ.
2: ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲಚ್ಚರು. ಆನಂತರ ಅವ್ರ ಮತ್ತೊಬ್ರ ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರು. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ನಮ್ಮ ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನ ಅಂತ, ಅವಳು ಶಂಕರನಾಯ್ಕ ಕಾಲೇಜಿಗೆ ಹೋಗ್ತಿದ್ಲ ಅವಾಗ. ಅವರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದ್ ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ ಅಂತ. ಅದಕ್ಕೆಲ್ಲ ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಬ್ಬನಿ ಮಾರ್ರೆ ನಮ್ಮಲ್ಲ ಒಂದ್ ಕ್ಲಾಸ್ ಮಾಡುವ ಮಕ್ಕಳಿಗೆಲ್ಲ ಕಲ್ಸಿ ಅಂದ್ರು. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲೇ ಟ್ರಯಲ್.
1: ಅಲ್ಲೇ ಮಾರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿ ಹಂಗ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಒಳಂಗ ಇಪ್ಪದ ಅಲ್ದ? ಅದನ್ನ ಹ್ಯಾಂಗ ಒಟ್ಟಕ್ಕದ ಹೆಂಗ ನೀವ್?
2: ಯಕ್ಷಗಾನ ಹುಚ್ಚ ಅಂದ್ರೆ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ಗೆ ಅವ್ರು ಬಂದು ಹೋಗ್ತಿದ್ರು ಹಳ್ಳಿಯೊಳಗೆ. ಹಳ್ಳಿಯೊಳಗೆ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತೆ ರಾತ್ರಿ ಬಸ್ ಹತ್ತದ್ದು ಇತ್ತು ಅವ್ರು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾರನೇ ದಿನ ಶಾಲೆ ರಗಳೆ ಆಗ್ತಲ್ಲ.
1: ಎಷ್ಟು ಆಸಕ್ತಿ ಇತ್ತು ಮಾರ್ರೆ,
2: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ. ಈಗಲೂ ವೇಷ ಮಾಡ್ತಾರೆ ನಮ್ ಟೀಮ್ ಅಲ್ಲಿ.
1: ಸೊ ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲರೂ, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
2: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ, ಮಾಡಿದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
1: ನಿಮ್ಗ ಅವ್ರೆಲ್ರಿಗೂ?
2: ಎಲ್ಲರಿಗೂ.
1: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
2: ಮಗಳು ಅವಾಗ ಸಣ್ಣವಳು, ಅವಳು
1: ಅಷ್ಟು ಸಣ್ಣ. ಹೆಸರು ಎಂತ ಅವ್ರದ್ದು?
2: ಅವಳು ವೈಷ್ಣವಿ ಕುಂಜತ್ತಾಯ ಅಂತ.
1: ಓಕೆ.
2: ಅವಳು ನಾನೇ ಮನೆಯಲ್ಲೆಲ್ಲ ಹೆಜ್ಜೆ ಹೇಳಿ ಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆ ಎಲ್ಲ ಬರ್ತದೆ, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲಾಗ್ಲಿ, ನಾನು ಹೇಳಿಕೊಟ್ಟದ್ರಲ್ಲಿ ಬಾಲಗೋಪಾಲ ಮಾಡ್ತಿರ್ಲಿ. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತ ಇತ್ತು.
1: ಅದ್ಯಾಕೆ ಗೋಪಾಲ?
2: ಅದು ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರು ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ದು ಮಾತ್ರ ನನ್ನ ಹೆಂಡತಿ ನನ್ನ ಮಗಳ ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
1: ಇದು ಯಾವ ವರ್ಷದಲ್ಲಿ ನೀವು?
2: ಇದು ಸಾಧಾರಣ 2006 5-6-7 ಟೈಮ್ನಲ್ಲಿ. ಕಡೆಗೆ ಆ ನಂತರ ಇವ್ರ ಹೆಜ್ಜೆ ಎಲ್ಲ ಕಲ್ತು ಕ್ಲಾಸ್ ಮಾಡಿ ಎಲ್ಲ ಆದ್ರ ಕೂಡ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್ ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಆವಾಗ ನಮ್ಗೆ ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮಗೂ ಫೋನ್ ಮಾಡಿದ್ರು ಅವರು, ಯಾರೋ ಒಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
1: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಕೆ, ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
2: ನಮ್ದು ಹೆಣ್ಮಕ್ಳಿಗಾದ್ರು ಎಲ್ಲ ನಮ್ದು ಈಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ಸ್ತ್ರೀ ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ, ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಅಲ್ಲ ಕಡಿಮೆ, ಅವಳು ಅದಕ್ಕೆ ಶಶಿಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಶನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗೆ ಅವಳು,
1: ನಿಮ್ಮ ಹೆಂಡತಿ
2: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ.
1: ಎಲ್ಲದಕ್ಕೂ ಸಲ್ತಾರೆ
2: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಳು, ಆಟ ದಿನ ಪರ್ಫೆಕ್ಟ್ ಮಾಡ್ತು,
1: ಸಖದಾಗಿ ಮಾಡ್ತು,
2: ಒಳ್ಳೆ ಮಾಡ್ತು, ಅದೊಂದು ಖುಷಿ ನಮ್ಗೆ. ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಾಳೆ ಎಲ್ಲರೊಟ್ಟಿಗೂ.
1: ಮಗಳು
2: ಮಗಳು ಟ್ರಯಲ್ಗೆ ಎಲ್ಲ ರಿಹರ್ಸಲ್. ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು. ಪ್ರಸಂಗ ಒಂದ್ 4 ದಿನ ಮುಂಚೆ ಹೇಳಿಬಿಟ್ಟೆ ಇಂತ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವರವರೆಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರು, ಟಿಕ್ ಮಾಡಿ ಕೊಡುತ್ತೆ, ರೆಡಿಯಾಗಿ ಬಂದ್ಬಿಟ್ರೆ
1: ಅಷ್ಟೇ.
2: ಒಂದ್ ಗಂಟೆ ಬೇಗ ಬಂದು ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ. ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಂಘ ಟೈಪ್ ಎಲ್ಲ ಮಾಡೋದಿಲ್ಲ, ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರೆ ಎಲ್ಲವರು.
1: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ
2: ಎಲ್ಲಾದ್ರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗ್ ಬರುತ್ತಲ್ಲ ಅವ್ರು, ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗೆಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು, ಬರೇ ವೇಷ ಮಾಡೋದಲ್ಲ ಇವರು. ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತರು ಸ್ವಲ್ಪ. ಕಳೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ಮ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರು ಒಂದ್ ಹೇಳ್ತಿದ್ದ, ಇವ್ ಮತ್ತೊಂದ್ ಮಾಡ್ತಾ ಇದ್ದ ಯಕ್ಷನಪ್ಪ ಅಂತಿರ್ಲಿ.
1: ಅದೆಲ್ಲ ನಿಮಗ್ ಗೊತ್ತತ್ತ?
2: ನಮ್ಗ್ ಗೊತ್ತತ್ತ, ಅವ್ರಿಗೆ ಗೊತ್ತತ್ತ, ಆದ್ರೆ ನಾವ್ ಅದನ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದ್ ಹೇಳು, ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರ ಸೈ ಅಂತ ಯಕ್ಷಗಾನ.
1: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರು ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ
2: ಅಲ್ಲ. ಕೆಲವು ಹುಡುಗರ ಮಕ್ಳದ್ ಇಲ್ಲ, ಅದು ಗ್ರಹಿಸೋದಿಲ್ಲ, ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
1: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
2: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ, ಗ್ರಹಿಸೋದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲು ಹೊಡೆದ್ರು ಬಾರೆ ಅವನಿಗದ್ನ ಅವ್ ಖುಷಿ ಆಯ್ತು ಅಂತ. ಅವ್ ಮಾಡ ದಿನ ಅದನ್ನೇ ಮಾಡುದು.
1: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
2: ಅವರಿಗೆ
1: ಸರಿ ತಪ್ಪನ್ನ ವಿಶ್ಲೇಷಿಸ
2: ಮನ್ಸಿಗೆ ಖುಷಿ ಆದ್ರೆ ಸಹಿ.
1: ಕರೆಕ್ಟ್.
2: ಈ ಹಿರಿಯ ಕಲಾವಿದ್ರು ಕೆಲವ್ರ ಆಟ ನೋಡ್ದವ್ರು ಹೇಳ್ತಾರೆ ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ, ಅದನ್ನ ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದ್ ಆಟದಕ್ಕೆ ಹೋದಾಗ ಅಲ್ಲಿ ಏನಾದ್ರು ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು, ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗ ಈಗ್ಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
1: ಹೌದು,
2: ನಿಜವಾಗಿ ನಾವು ಈಗಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕಂತೆ. ಅದು
1: ಇದು ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದು ಎಲ್ರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೆ, ಯಕ್ಷಗಾನ ಪದಾಲ ಹಾಕೊಂಡೆ ಇಪ್ಪುದು, ಯಕ್ಷಗಾನ ಪ್ರಸಂಗ ಹಾಕೊಂಡೆ ಇಪ್ಪುದು. ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಹೇಳಿದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾ ಬೈತ್ರು ಅವರು, ಅಂದ್ರೆ ಅಪ್ಡೇಟ್ ಆಯ್ಲ.
2: ನೀವು ನಮ್ಮ ಮನೆಯಲ್ಲೂ ನಾ ಎಲ್ಲಾರು ಕಾಳಿ ನೋಡ್ರು ಪದ್ಯ ಹಾಕ್ತೆ, ನಮ್ ಮನೆಯವಳು ಹೇಳುದು, ಅಯ್ಯೋ ಇದೆಂತ ಪದ್ಯ ಮರ್ರೆ, ಹೆಂಗ್ ಕೆಲಸ ಮಾಡೋದು ಹೆಂಗ್ ನಂಗ, ನಾವು ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಳು.
1: ಅಷ್ಟು ಶಾಸ್ತ್ರೀಯವಾಗಿದೆ
2: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು. ನಮ್ಮ ಟೀಮಿಗೆ ಇವ್ರು ಶಂಗನಾಯ್ಣ ಸುರೇಶ್ ಶೆಟ್ರು, ಅವರು ಮೊದ್ಲು ಪೆರ್ಡೂರ್ ಮಾದಲ್ಲಿ ನಾವು ಹುಟ್ಟೆ ಇತ್ತು, ನಾನ್ ಚೆಂಡಗಿದ್ದೆ, ಅವರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
1: ಪ್ರಸಾದ್ ಮೊಗೆಬೆಟ್,
2: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು, ಅವರಿಬ್ರು ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ್ರೂ ಕೇಳೋದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್. ಅವರಿಬ್ರು ಭಾಗವತ್ಗೆ ಇಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆ ಯಾರನ್ನ ಹಾಕೊಂಡ್ ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರು ಸೆಟ್ ಆತರ.
1: ಪ್ರಸಂಗನೆಲ್ಲ ನೀವ್ ಹೆಂಗ್ ಆಯ್ಕೆ ಮಾಡ್ಕೊಂತೀರಿ ಸರ್?
2: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು, ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವದೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರೆ ಅದಕ್ಕೆ. ಅದು ಸುಧನ್ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು ಏಳು ಜನ ನಮ್ ಟೀಮ್ ಅಲ್ಲಿ, ಏಳು ಜನಿಗೆ ಆಗುವಷ್ಟು ಪ್ರಸಂಗ
1: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಇಟ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತನ ಏನೋ ಇತ್ತಲ್ಲ ಹೆಸರು,
2: ಮುಂಚೆ
1: ಅದನ್ನ ಚೇಂಜ್ ಮಾಡ್ರಿ. ಅದ ಎಂತ ಚೇಂಜ್ ಮಾಡ್ರಿ?
2: ಫುಲ್ಲು ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ, ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ, ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
1: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷ ಕಲಾವಲ್ಲರಿ ಆಗಿ, ಎಷ್ಟು ಟೈಮ್ ಆಯ್ತು?
2: ಇದು ಸಾಧಾರಣ 2014 ಅನ್ಸುತ್ತೆ
1: ಶುರು ಮಾಡಿದ್ದ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತ ಅದ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
2: ಅಲ್ಲ ಉಳಿಸ್ಕೊಂಡೇ ಕಷ್ಟ ನಮ್ದು. ಈಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮಲ್ಲಿ ವೇಷ ಮಾಡುವವರು, ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದ್ ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ, ನಾವಿಲ್ಲ ಅವ್ರ ಬದ್ಲಿ ಬೇರೆ ಜನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮ್ ಸಿಗುದೇ ಇಲ್ಲ ಈಗ, ಮಗು ಸಣ್ಣದು ಆಗಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡೋದು. ನಾನು ಇಲ್ಲಿ ಆಟೋ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತೆಗೆ ಆಯ್ತು. ನಮ್ ಮಿಸ್ಸೆಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರು ಕಷ್ಟ. ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟಕ್ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೇವೆ, ನಾನು ಲೇಡೀಸ್ ಯಾರಾದ್ರೂ ಇದ್ರೆ. ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡ್ರಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ, ನಮ್ಮ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಅವ್ರಿಂದ ಬರ್ತೆ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
1: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
2: ಆಗಿಲ್ಲ ಈಗ ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
1: ಮಾಡ್ತಿದ್ರಿ.
2: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತಾರ, ಆದ್ರೆ ಈ ಜೆಂಟ್ಸ್ ಮಾಡ್ದಷ್ಟು ಗಂಡಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ. ಅದು ಏನೋ ಏನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ ಮತ್ತೆ ಸ್ವರದ ಪ್ರಭಾವ ಇತ್ತಲ್ಲ ಕೆಲವು ಹೆಂಗಸ್ರದ್ದು ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸರ ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸರು, ಈ ಗಂಡಸರೆಲ್ಲ ಜಾಸ್ತಿ ಬಂದ್ಬಿಡುತ್ತೆ.
1: ಅಲ್ಲ ಡಬಲ್ ಮೀನಿಂಗ್ ಬೇಕಂತ್ರೆ ನೀವು
2: ಬೇಡಪ್ಪ, ಸುಮ್ಮನೆ ಅದಕ್ಕಿಂತ ಬೇರೆ ಬೇರೆ ವಿಷಯಗಳು ಹಾಸ್ಯಗಳು ತುಂಬಾ ಇದೆ.
1: ಅಲ್ಲ ನಾವು ಅಡುಗುಲಜ್ಜಿ ಈ ಗಂಡು ಮಕ್ಳು ಅಡುಗುಲಜ್ಜಿ ಹಾಕೊಂಡ್ ಬರ್ತಿದ್ರಲ್ಲ ಯಕ್ಷಗಾನ ನಾಗಶ್ರೀಗಳ ಅಡುಗುಲಜ್ಜಿ ನಾಗಶ್ರೀಗಳ ಬರ್ತಲ್ಲ, ಅದನ್ನೆಲ್ಲ ಕಂಡು ನಾವು ತುಂಬಾ ಗಮ್ಮತ್ತಲ್ಲಿ ಅದನ್ನೆಲ್ಲ ಕಂಡು ಅದೊಂದ್ ಮನರಂಜನೆ ಆಯ್ತು. ಗಂಡಸ್ರೆ ಅಡುಗುಲಜ್ಜಿ ಹಾಕ ಬಂದ್ರೆ ಈಗ ಹೆಣ್ಣು ಮಕ್ಳು ಆ ತರದ್ ಮಾಡ್ರೆ ಲೈಕ್ ಆತಿಲ್ಲ.
2: ಹೆಂಗಸಿಗೆ ಅಡುಗೋಲಜ್ಜಿ, ಶಶಿಪ್ರಭೆಯಲ್ಲಿ ಒಂದು ಅಜ್ಜಿ ಬರುತ್ತೆ ದ್ವಾರಪಾಲಕಿ, ಅದು ಲೇಡೀಸ್ ಒಳ್ಳೆ ಮಾಡ್ತಾರೆ. ಅದೇ ಕೀಚಕವಾದ ವಿಜಯ ಭಕ್ತು, ಅದ್ ಹೆಂಗಸ್ರಿ ಮಾಡುದು ಕಷ್ಟ. ಅದ್ ನರ್ತನು ಸ್ವಲ್ಪ ಇತ್ತು, ಮತ್ತೊಂಚೂರು ಗಣಸರು ವರ್ಚಸ್ಸಿನ ವೇಷಗಳು ಕೆಲವು, ಈ ದ್ವಾರಪಾಲಕ ಇದೆಲ್ಲ ಮಾಡ್ಬಹುದು ಕೆಲವು ಅಡುಗೋಲಜ್ಜಿ. ಕೆಲವೊಂದಿಷ್ಟು ಇದರಲ್ಲಿ ಕಂಸಾವಧಿಯಲ್ಲಿ ರಜಕ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವರು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗತ್ತೆ ಜಾಸ್ತಿ
1: ಅಂತೇಳಿ
2: ಹೇಳಿದ್ರೆ ಮಾಡ್ತಾರ, ಆದ್ರೂ ಅದು ಅಷ್ಟು ಒಳ್ಳೇದಾಯ್ಕ ಅಂತಿಲ್ಲ,
1: ಇಫೆಕ್ಟಿವ್ ಆಗ್ತಿಲ್ಲ ಅಂತ. ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ.
2: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರ ಸ್ವರದ್ದು ಈ ಇದರಲ್ಲಿ ಶನೀಶ್ವರ ಮಾತ್ಮೇಲೆ ನಂದೀಶ್ ಶೆಟ್ಟಿ ಅಂತೇಳಿ, ನಂದೀಶ್ ಶೆಟ್ಟಿ ಅಂತ ಬರ್ತದೆ. ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ಒಂದು ವೆಯ್ಟ್ ಸ್ವರದಲ್ಲಿ ಗೊಡ್ಸ ಸ್ವರ ಇರುದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
1: ಅದಕ್ಕಷ್ಟು ನ್ಯಾಯ ಒದಗಿಸುಕ ಆತಿಲ್ಲ ಅಂತ ಹೇಳಿ
2: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗೋ ಕಡಿಮೆ ಆಗ್ತದೆ.
1: ನೀವು ಒಂದ್ ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತ್ರಿ?
2: ನಾವು ಮಾಡೋಕೆ ಮುಂಚೆ ಒಂದು 8-10 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ, ತಿಂಗಳಿಗೆ ಒಂದ್ 2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಅಕ್ಷರ ಮಾಡೋದಿತ್ತು ನಮ್ದೇ ದುಡ್ಡು.
1: ಹೌದಾ?
2: ಕಮರ್ಷಿಯಲಲ್ಲಿ ನವರಾತ್ರಿ ಎಲ್ಲ ಒಂದ್ ಆಟ ಕೇಳುದು, ಇಲ್ಲ ಮರೆ ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡುವ ಕಷ್ಟ ಮಾರ್ರ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡುಕ ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ, ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತ. ಊರ್ ಮನೆಯವ್ರಿಗೆ ಒಂದ್ ಪ್ರೋಗ್ರಾಮ್ ಸಿಕ್ಕಲ್ಲ, ಅಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಯಾ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಇಕ್ಕೊಂಡು ಆಟ ಮಾಡ್ತು. ಕಡೆ
1: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
2: ಸುಮಾರು ಹೊತ್ತು ಹಿಮ್ಮೇಳದವ್ರಿಗೆ ಕೊಡ್ಕ, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರ ಚಂಡೆ ನಾನೇ ಬಾರಿಸ್ತೆ ಫ್ರೀ, ಡ್ರೆಸ್ಸಿಗೆ ಒಂದು 15,000 ಡ್ರೆಸ್ಸಿಗೆ ಟೋಟಲ್ ಒಂದು 25,000 ಖರ್ಚಾಗುತ್ತೆ.
1: ಡ್ರೆಸ್ ನಲ್ಲಿ ನೀವು ಎಲ್ಲಿಂದ ತತ್ರ?
2: ಡ್ರೆಸ್ ಇಲ್ಲೇ ಸಾಲಿಗ್ರಾಮ, ಮತ್ತೆ ಮುಂಚೆ ನಮ್ಮ
1: ಮೇಳದವರಿಂದನೇ ತಪ್ಪದ ನೀವು?
2: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸ್ ಯಕ್ಷಗಾನ ಕಾಸ್ಟ್ಯೂಮ್ಸ್ ಬಾಡಿಗೆಗೆ ಇತ್ತೀಗಲ್ಲ.
1: ಓಕೆ.
2: ಒಂದು ಸಾಲಿಗ್ರಾಮದಲ್ಲಿದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡರ್ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ, ಅವ್ರಿಗೂ ನಮ್ಗೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ. ನಮ್ಮ ಟೀಮ್ ಒಟ್ಟಿಗೆ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ, ಒಂಥರ ಮನೆಯವ್ರ ಇದ್ದಂಗೆ. ನಮ್ಗೆ ಹೆಂಗಸರಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ.
1: ಇದು ಸಹ ಎಂತಂದ್ರೆ ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ? ಅದು ಯಾವ
2: ಗಣಸರು ಗಣಸರು ಬರ್ತದೆ? ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರೆ,
1: ಅವರವರೇ
2: ಮಾಡ್ಕೊಂತಾರೆ, ಅಭ್ಯಾಸ ಆಯ್ತು. ಆದ್ರೂ ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡೋಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ, ಅಂದ್ರೆ ಈ ಕ್ಯಾದ್ಗೆ ಮುಲ್ಲೆ ಮೇಲಿಂದೆಲ್ಲ ಕಟ್ಟು ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೇವೆ ಅವರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ಫ್ರೀ ಇರ್ಬೇಕಂತ.
1: ಅದೇ ನೀವು ಈ ಪ್ರಸಂಗನೆಲ್ಲ ತಕ್ಕಂತ್ರಲ್ಲ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತ್ರ, ಯಾಕಂದ್ರೆ ಹೊಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ನಾವು ಯಾರು ಎಲ್ಲ, ನಾ ಬೆಂಗಳೂರಲ್ಲೂ ಆಟ ಮಾಡಿತ್ತು ನಾವು, ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
1: ಓಕೆ, ಎಲ್ಲಿ ಮಾಡಿದ್ ಬೆಂಗಳೂರಲ್ಲಿ?
2: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ, ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರೋ ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ ನಾವು, ಅವರು ಖುಷಿ ಪಟ್ರು ಬಾರಿ. ಅಂದ್ರೆ ಈಗ ಬಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತೆ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು. ಮೇಳದಂದ್ರೆ ಈಗಲ್ಲ, ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು, ಬಸ್ಸಿಗೆ ಬಂದದ್ದು, ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು,
1: ಎಲ್ಲ
2: ತಕೊಂಡದ್ದು ಅದೆಲ್ಲ ಮಾತಾಡ್ತಾರೆ. ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ ನಾವು ಏನ್ ಹೇಳಿ ಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾದ್ಗೆ ಮೇಲೆ ನೆಲಕ್ಕೆ ತಾಕ್ಸೋದು ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
1: ಜಿಮ್ನಾಸ್ಟಿಕ್ ಯಕ್ಷಗಾನ
2: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಅಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು, ದಿನ್ನಾಗಡ್ದ ಗದೆ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲ್ ಆಡ್ಸರ್ ಆಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದನ್ನೇ ಬಾರಿಸ್ಬೇಕು, ನಾವು ದಿನ ಆಗಿರ್ತದೆ ಅದೇ ಅಂತ ಅದನ್ನೇ ಬಾರಿಸ್ಬೇಕು, ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸಿದ್ರೆ ನಮ್ಗೆ ಅವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
1: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತೀರಾ?
2: ಜಾಸ್ತಿ ಕೊಡ್ತಾರೆ, ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ, ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಂತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
1: ಮತ್ತೆ ಹೆಂಗ್ ಮನ ಒಲಿಸ್ತ್ರಿ ಅವ್ರನ್ನ?
2: ಆದ್ರೂ ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡ್ಬಿಡ್ತಾರೆ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರು ಅಡ್ಡಿಲ್ಲ ಅಂದ್ಬಿಡ್ತರು. ಬಂದ್ ಚೌಕಿಲ್ ತೊಂದ್ರೆ ಇಲ್ಲ, ಅಪ್ಪನ ಎಲ್ಲ ಬೈದು ತೊಂದ್ರೆ ಇಲ್ಲ, ಬೈ ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕೊಣದ್ ಬಾರ್ಸ್ಲೇಬೇಕಾ, ಬಾರ್ಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್.
1: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
2: ಆತಿರತ್ತ, ಆದ್ರೆ ಸಿಟ್ಟು ಬತ್ತು ಗೊತ್ತಾಗ್ತವ್ರಿ, ನಮ್ ಬದಿ ತಿರುಗುದೇ ಇಲ್ಲ, ಇಲ್ಲ ಚೌಕಿ ಬಂದ ಮೇಲೆ ಅಲ್ಲ ಮತ್ ಕಂಡ್ಕೊಂಡಿರ್ತೇನೆ ಸುಮ್ಮನೆ.
1: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ,
2: 6-7 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೆ ಒಂದ್ 2 ಆಟಕ್ಕೆ ಬಂದಿದ್ದೇವೆ ಅಷ್ಟೇ.
1: ಮೊದ್ಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
2: ಒಂದ್ 8
1: 8 ಮಾಡ್ತಿದ್ರೆ. ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
2: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದಷ್ಟೇ.
1: ಆತರ
2: ಈಗ ದೂರದ ಬಂದವ್ರಿ ಅಟ್ಲೀಸ್ಟ್ ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ನಾವು ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದು ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗಿ ಹಿಮ್ಮೇಳದಾರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗಿ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಆಯ್ತು, ಎಲ್ಲ ಆಟದಲ್ಲೂ ಒಂದ್ 5,000 ಕೈ ಬಿಡ್ತು
1: ನಿಮ್ ಕೈಯಿಂದಾನೆ.
2: ನಮ್ ಕೈಯಿಂದ ಬಿಡ್ತು, ಅರೋನ್ ಖುಷಿ ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ.
1: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನದ ಮೇಲೆ,
2: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂತಿಷ್ಟು ಕಳೋದಂತ, ಬೇರೆದ್ ಕಾಲ ಎಷ್ಟೆಷ್ಟು ಕಳೀತು ನಾವು, ಹೋಗ್ಲಿ ವರ್ಷಕ್ಕೊಂದು 20,000 ಕಳೀತಪ್ಪ ನಮ್ ಖರ್ಚು ಅಂತ.
1: ಅಲ್ಲ
2: ನಮ್ದು ಆ ಮನಸ್ಥಿತಿ.
1: ಆದ್ರೆ ನೀವ್ ಯಕ್ಷಗಾನ ಬಿಟ್ಟದ ಅಂತ ಅಂದ್ರೆ ನೀವು ಚಂಡೆವಾದ
2: ಚಂಡೆಗ್ ಬಿಟ್ಟಿದ್ದು, ನಾನ್ ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
1: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
2: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ಇದ್ದೆ. ಆನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
1: ಅದೆಲ್ಲಿ ಅದು? ನಾಗರಕೋಟ್.
2: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
1: ಹೌದು
2: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದರಲ್ಲಿ 2 ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ತಿಲ್ಲ, ಚೌಕಿ ಅಂದ್ರೆ ದೇವಸ್ಥಾನ ಅಂತ, ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ತಿಲ್ಲ. ನಾನು 6 ಇದ್ದೆ, 6 ನಾನು ಒಂದ್ 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ ನಾನು.
1: ಹೊರಗಡೆ
2: ಇಡುದು ಆಟ ಬಂದ್ರೆ ಚಪ್ಪಲಿ ಹಾಕೊಂಡು ಹೋಗ್ತು. ಅವಾಗೆಲ್ಲ ಸಂಬಳ ಕೇಳ್ರ ನಗಾಡ್ತಾರೆ, 6 2,000 ಸಂಬಳ ತಿಂಗಳಿಗೆ.
1: ಯಾವ ವರ್ಷದಲ್ಲಿ ಸರ್ ಇದು?
2: ಸಾಧಾರಣ 1990-91 1990-91 ಆ ಟೈಮ್ನಲ್ಲಿ. ಅದ 2 ಮಾಡಿದೆ, ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕಳುವಾಡಿ ಅಂತಂದ್ ಮೇಳ ಇತ್ತು, ಹೆರಂಜಾಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ಇದ್ದೆ ನಾನು. ಕಡೆಗೆ ಅದು ಅವ್ಯವಸ್ಥೆ ಸ್ವಲ್ಪ, ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ, ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ ಒಂದೇ ವರ್ಷ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು, ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ, ನಮ್ಗವರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರು ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ, ಒಳ್ಳೆ ಖುಷಿ ಆಯ್ತು ಅಲ್ಲಿ, ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರ ಪರಿಚಯ ಆಗತ್ತೆ, ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಅಲ್ಲ. ಆದ್ರೆ ನಂಗೆ ಪೆರ್ಡೂರು ಮೇಳಕ್ಕೆ ಹೋದ್ಮೇಲೆ ಭಾರಿ ನನ್ನ ಲೈಫೇ ಚೇಂಜ್ ಆಯ್ತು.
1: ಯಾವ ತರ ಚೇಂಜ್ ಆಯ್ತು
2: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದರು, ನಮ್ಮ ಈ ಸುಬ್ರಹ್ಮಣ್ಯ ದಾರೇಶ್ವರರು ನನ್ಗೆ ಭಾರಿ ಆತ್ಮೀಯರು, ಅವರು ನಮ್ ಭಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ್ ದೇವಾಡಿಗೆ ಮೈನ್ ಚಂಡೆಗಾರ, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರ್ಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ, ನಾ ಮನೆಗೆ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮಧ್ಯೆ, ಮನೆಗೆ ಬಂದು ಹೋಗ್ಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನ್ ಬಪ್ಪ ಲೇಟ್ ಆಯ್ತು ಗಜಾನನ್ ಫಸ್ಟ್ ಹೋಗ್ಬೇಳಿ ಅಂತಿದ್ದೆ. ನಾನ್ ಕಡೆಗೆ ಓದ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಓದ್ತೆ ಅಂತಿದ್ರು, ಭಾರಿ ವಿಶ್ವಾಸ ಇದ್ದಿತ್ತು. ದಾರೇಶ್ವರಿಗೂ ಹಂಗೆ, ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ, ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಬೇರೆ ಒಂದಿಷ್ಟು ಆಟ ಕಾಮಕ್ಕೆ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ, ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೇವೆ, ನಾವು ದೊಡ್ಡ ಹಂಗೆ ಅಂತ ಇರ್ಲಿಲ್ಲ,
1: ಜಾಬ್ ತೋರಿಸುದಿಲ್ಲ
2: ಏನಿಲ್ಲ, ನಾ ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೂ ನಾ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡತ್ತೆ, ಮನೆಗೆಲ್ಲ ಕರ್ಕೊಂಡು ಹೋದ್ರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರತ್ ನಾವೆಲ್ಲ
1: ಎಲ್ಲರೊಳಗೊಂದಾಗು ಮಂಕುತಿಮ್ಮ.
2: ಅದೆಲ್ಲ ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರು ಮೇಳ ಸಾವುಕಾರ ಕರುಣಾಕರ್ ಶೆಟ್ರು, ಅವರು ಭಾರಿ ವಿಶ್ವಾಸ ನಮ್ಗೆ ಈಗಲೂ. ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗೆ ಕೆಲವು ಅವ್ರ ಜೀವನ ನಮ್ಮ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ ನಾವು ನಾವು ಹೀಗೇ ಇರಬೇಕು ಅಂದ್ರೆ ಆದರ್ಶ ಅಂತ. ಈ ಶಂಗನಾಡ ಸುರೇಶ್ ಶೆಟ್ಟರ್ ಭಾಗವತರು ಅವರು ದೊಡ್ಡ ಭಾಗವತರು, ಆದ್ರೆ ಏನು ಗೌರವ ಇಲ್ಲ ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮನ್ನ ಲೈಕ್ ಮಾಡ್ತಾರ ಅಂತ ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಎಲ್ಲ ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡೋದು ಕಷ್ಟ ಆಗುತ್ತೆ.
1: ನಮ್
2: ಮನೇಲಿ ನಾವು ಮೂರ್ ಜನ ಅಣ್ಣ ತಮ್ಮ, ನಮ್ದು ಒಂದು 9-10 ಎಕರೆ ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನನಗೂ ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲಿ ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 ಎಕರೆ ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು, ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು. ನಾವು ಗಂಡ ಹೆಂಡತಿ ಮಗು ಅವ್ರವ್ರ ಬ್ಯಾಬ ಇಲ್ಲ. ನಂಗೆ ಯಕ್ಷಗಾನ ರಾತ್ರಿ ನೆಡೋದಲ್ಲ, ಹಂಗಾಗಿ ಮನೆ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ಬರೇ ಆಗಿಬಿಡ್ತಾರೆ. ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ಕೆ ಹೋಗೋದಕ್ಕೆ ಇದು ಮಾಡಿದೆ. ಅಡಿಗೆ ಸಂಘದ ಆಟಗಳು ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತು ನನಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆ ಅವ್ರ ರಜೆ ಆದಾಗ ಫೋನ್ ಮಾಡ್ತಿದ್ರು, ಈ ಪೆರಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು. ಬೇರೆ ಯಾರು ಚಂಡೆ ಅವ್ರು ಬರ್ಲಿಲ್ಲ ಮರೆ, ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ, ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 20-25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆ ಅವ್ರ ಆಟ ಇಲ್ದೆ ಇರೋರೆಲ್ಲ ಇದ್ರು, ಬರೇ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದು ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗೆ ಸ್ವಲ್ಪ ಫ್ರೀ ಇಲ್ಲ ನೀ ಒಂಚೂರು ಹೋತಿ ಅಂತ ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ. ನನ್ಗೆ ಆರಾಮಿಲ್ಲ, ಅವ್ನ ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದ್ರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
1: ನೀವೇ ಬೇಕು
2: ನಾವೇ ಬೇಕಂತ ಅಂತ.

0: ಬೆಳಿ ಆಟ ಮುಗಿಸಿ ಮನೆ ಕರ್ಕೊಂಡ್ ಬಾಪದ ಗಾಡಿ.
1: ಇರ್ಲಾಕಿತ್ತು ನಿಮ್ದು ಕತೆ, ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
0: ಈಗಲೂ ಅಷ್ಟೇ, ಯಕ್ಷಗಾನ ಇತ್ತಂದ್ರೆ ನಮ್ಮ ಮಗಳು ಹೋಗುದೆ ಅಲ್ಲೆಲ್ಲಾರು, ಅಪ್ಪ ಬನ್ನಿ ಹೋಗು
1: ಎಲ್ಲಾರು,
0: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
1: ಎಲ್ಲಾರು
0: ಎಲ್ಲಾದ್ರು.
1: ಅಷ್ಟು ಯಕ್ಷಗಾನದ ಗೀಳು.
0: ಹೌದು,
1: ಆದ್ರೆ ಬೆಂಗಳೂರಿಗೆ ಕೆಲಸ
0: ಮಾಡ್ಕೊಂಡ್ಬಿಟ್ಟು
1: ಸರ್ ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಂಡ್ಕೆ ಅಂತಂದು ಕೇಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಆ ಮನಸ್ಥಿತಿಯಲ್ಲಿ ಇಲ್ಲ
0: ಅಲ್ಲ, ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೇನು ತೊಂದರೆ ಆಗ್ಬಾರ್ದು. ಇಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು, ಅದು ಕತೆ ಎಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-200 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಓಡೋದಿಲ್ಲ,
1: ಕಾಂಬರಿಲ್ಲ,
0: ಅನಿವಾರ್ಯ. ಒಂದಿಷ್ಟು ಜನಗೆ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದ್ ಸಂಸಾರ ನಡೀತಲ್ಲ.
1: ಹೌದು,
0: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಂಡ್ಕೆ,
1: ರಾಜಿ ಮಾಡ್ಕೊಂಡ್ಕೆ, ರಾಜಿ ಅಂತ ಹೇಳಿ
0: ರಾಜಿ ಮಾಡ್ಕೊಂಡ್ಕೊಂಡು ನಾವಂದ್ರೆ ಈ ಸಂಪ್ರದಾಯ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು
1: ಎರಡು ಬೇಕಂತ.
0: ಅನ್ನದೊಟ್ಟಿ ಪಾಯಸ ಕಣಮ್ದಲ್ಲ, ಪಾಯಸ ಒಂಬತ್ತಿ ಪಾಯಸ ಒಂಬದೆ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಂಬದೆ, ಹಂಗಿದ್ರೆ ಚಂದ.
1: ಓಕೆ, ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
0: ಪೌರಾಣಿಕ, ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
1: ಕಾಣ್ತೇ ಇಲ್ಲ,
0: ಕಾಣ್ತೇ ಇಲ್ಲ. ಬೆಳಗ್ ಬೆರಳು ಎಣಿಕೆ, ನಾನ್ ನಾಗವಲ್ಲಿ ಪ್ರಸಂಗ ನಾ ಪೆರ್ಡೂರ್ ಮೇಳದಲ್ಲಿ ಇರ್ತ,
1: ಆ
0: ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನ್ ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು ನನಗ ತಲೆ ಎಲ್ಲ ಇದಾಗಿ. ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದ್ದೆ, ಬರುವಷ್ಟು ನಾ ಮೇಳಕ್ ಬರೋದಿಲ್ಲ ಮರ್ರ ಅಲ್ಲಿ, ನನ್ಗೆ ತಡಕಾಗಿಲ್ಲ. ದಿನ ಒಂದೇ, ಬೇರೆ ಚೇಂಜಸ್ ಇಲ್ಲ, ನಾವು ಬೇರೆ ಬಾರ್ಸ್ಲಿಕ್ಕೂ ಇಲ್ಲ, ನಿನ್ನೆ ಏನ್ ಬಾರ್ಸಿತಿ ಇವತ್ತು ಅದೇ, ಅವ್ರ ಕುಣು ಇದು ಅದೇ. ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ,
1: ಏಕತಾನತೆ
0: ಒಂದೇ ತರ, ಚೇಂಜಸ್ ಇಲ್ಲ ಯಾವ್ದು. ನಾನ್ ಜನವರಿಗೆ ಹೇಳಿಬಿಟ್ಟಿದ್ದೆ, ಇಲ್ಲ ನಾ ಬರೋ ವರ್ಷ ಬರೋದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದ್ ಕಾರಣ ಆಯ್ತು, ಅದೇ ಟೈಮ್ನಲ್ಲಿ ಡಿವೈಡ್ ಅದ್ ಮನೆಯಲ್ಲಿ ಎಲ್ಲ ಒಟ್ಟಾಯ್ತು. ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡು ಕಡಿಮೆ.
1: ನಿಮ್ಗೆ ಚಂಡಿ ಕರೆದ್ರು ಹೋತಿಲ್ಲ ನೀವು?
0: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರೋದಿಲ್ಲ ಯಾರು, ಈಗ
1: ಕರೋದಿಲ್ಲ.
0: ಇಲ್ಲ, ಅವ್ರದ್ದೇ ಆದ ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ, ಎಲ್ಲೂ ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
1: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
0: ಯಾವ್ದಕ್ಕೆ
1: ಕಾಲ ಮಿತಿ ನಿಮ್ದು?
0: ನಮ್ದು 3.5 ತಾಸು.
1: ಹವ್ಯಾಸಿ ಆದ್ರೆ 3.5 ತಾಸು?
0: ನಮ್ದು 3.5 ತಾಸು, 3.5 ಗಂಟೆ ಆಟ ಮಾಡತ್ ನಾವು. ನಮ್ ಟೀಮ್ ಇದು ಎಲ್ಲಾರ್ದು ಅಷ್ಟೆ, ಒಂದ್ 4 ಗಂಟೆ ಟೈಮ್ ನಲ್ಲಿ ಮುಗಿಸ್ತಾರೆ, 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
1: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳ್ರಿ, ಈಗಿನ ಯುವ ಜನತೆ ಈಗ ನಿಮ್ ತರನೆ ಚಂಡಿ ಅಲ್ಲ, ನನ್ನ ಚಂಡವಾದಕ ಚಂಡೆವಾದಕ ಆತೆ ಹಂಗಂದ್ರೆ ಅವ್ರಿಗೆ ಬದುಕುಕಾತ ಅದನ್ನೇ ನಂಬ್ಕೊಂಡು.
0: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಲಾವಿದ್ರು ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಗೊಂತರು, ದಿನ 3 ಪ್ರೋಗ್ರಾಮ್ ಹೋದ್ರು 9,000 ಆಯ್ತಲ್ಲ. ಎಲ್ಲಾ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು, ತಿಂಗಳಿಗೆ 9,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ಬಾರ್ಸಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ, ಆದ್ರೆ 10 ಗಂಟೆ ವರ್ಕ್ ಅಲ್ಲ.
1: ಸೊ ಅದಕ್ಕಿಂತ ಇದು ಬಾರಿ ಒಳ್ಳೇದು.
0: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
1: ಸೇಫ್ ಅಂತ್ರಿ,
0: 100%. ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದರು, ಆದ್ರೆ ನಂದ್ರಷ್ಟೇ, ನಾನಿದ್ರು ಬದುಕ್ತೇ ಈಗ. ನನ್ಗೀಗ 54 ವರ್ಷ, ನಾನೀಗ ನಾವು ಜಮೀನು ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರೆ.
1: ಓ, ಅದರೊಟ್ಟಿಗೆ ನೀವು ಕೃಷಿ ಮಾಡ್ತೀರಿ?
0: ನಾವು ಫುಲ್ ಟೈಮ್ ಕೃಷಿ, ಈಗ
1: ಕೃಷಿಕರಾಗಿದ್ದೇವೆ,
0: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನಮ್ಗೆ, ನಮ್ದೇ ಆದ ಮೆಥಡ್ ಗಳು ತೋಟದಲ್ಲೆಲ್ಲ
1: ಎಕ್ಸ್ಪೆರಿಮೆಂಟ್ ಮಾಡ್ತಾ
0: ಇರತ್ತೆ ನಮ್ದು. ನಮ್ದೊಂಥರ ಹಂಗೆ ಎಕ್ಸ್ಪೆರಿಮೆಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
1: ಹಂಗಾರ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
0: ನೋಡುವ.
1: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು, ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
0: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರಗೆ ತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೀಗ ಇದು ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
1: ಇನ್ನೊಂದ್ಸಲ
0: ವತಿಯಿಂದ ನನ್ನ

0: ವೈಯಕ್ತಿಕ
1: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
0: ಅಕ್ಕ.
1: ಥ್ಯಾಂಕ್ ಯು ಪ್ರಿಯ ಕೇಳುಗರೆ, ಯಕ್ಷ ಸಮಾಗಮವನ್ನ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಿರ್ಬೋದು ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ದವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958ರಲ್ಲಿ ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.

ಸರಸ್ವತಿ ಪಾರ್ವತಿ ಮುಖಪಂಕಜವನು ಜಿಗತಿ ಪರತಿ ಬಗೆ ನಮೋ ನಮೋ ಸರಸ್ವತಿ ಪಾರ್ವತಿ ಮುಖಪಂಕಜವನು ಜಿಗತಿ ಪರತಿ ಬಗೆ ನಮೋ ನಮೋ ಹರವನು ಲೀಲಾ ಜಾಗರಿ ಲೀಲಾಧರನಿಗೆ ನಮೋ ನಮೋ ಹರವನು ಲೀಲಾ ಜಾ

ಸಾಗರ ಚಂದ್ರ ಸಾಗರ ಕರುಣಾ ಸಾಗರ.

నారాయణ గరి నమో నమో నారాయణ గరి.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ. ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಾಮದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಪಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಕಾವು ತರಲು ಎಲ್ಲಿ

ನಾಮ ಮಂತ್ರವೊಂದೆ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತಾರಯ್ಯ

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಮುದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ. ಶ್ರೋತೃಗಳೇ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅಂತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ ಇಂತಹ ಅಭಿನಯ, ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತ ಒಂದು ಚಿತ್ರದ ಅದ್ಭುತವಾದಂತ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂ ಒಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತ ಗೀತೆಯತ್ತ ಸಾಗೋಣ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಪ್ರಿಯ ಕೇಳುಗರೆ, ಕುಂದಾಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಈಗ ಕುಂದಾಪುರ ಕೃಷಿ ಇಲಾಖೆಯಿಂದ ವರದರಾಜ ಶೆಟ್ಟಿ ಸರ್ಕಾರಿ ಕಾಲೇಜು ಕಾಗೇರಿ ಇದರ ಹತ್ತಿರ ಸ್ಥಳಾಂತರಗೊಂಡಿದೆ. ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕಾಗಿ. ಇಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಪೈಪ್ ಇತ್ಯಾದಿ ಸೌಲಭ್ಯಗಳು ಕಾಗೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತದೆ. ಇದರ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತ್ಗಳು ಮೊಳಳ್ಳಿ, ಅಮ್ಮಸ್ವೈಲು, ಹಾಲಾಡಿ, ಹಾರ್ದಳ್ಳಿ ಮಂಡಳಿ ಬಿತ್ತಲ್ಗಟ್ಟೆ, ಕುಂಬಡ್ ಮಂಡಳಿ ಹುಣಸ್ಮಕ್ಕಿ, ಬೇಳೂರು, ಕುಂಬಾಶಿ, ಆನಗಳ್ಳಿ, ಬಳಕೂರು, ಬಸರೂರು, ತೆಕ್ಕಟ್ಟೆ, ಹಂಗ್ಳೂರು, ಕೋಣೆ, ಕಂದಾವರ, ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ತೆಕ್ಕಟ್ಟೆ, ಕೆದೂರು, ಕುರ್ಗಿ, ಬೆಳವೆ, ಮಡಮಕ್ಕಿ, ಕುಂದಾಪುರ ಪುರಸಭೆ. ರೈತರಿಗೆ ಸಂಬಂಧಿಸಿದ ಕಚೇರಿ ಕೆಲಸಕ್ಕಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಂದಾಪುರ, ಇಲ್ಲಿಗೆ ಬರಬೇಕಾಗುತ್ತದೆ.
3: ನಿಮ್ಮ ಹೆಸರು?
4: ನನ್ನ ಹೆಸರು ಶ್ರೀವಿದ್ಯಾ ಶೆಟ್ಟಿ. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಮಹಿಳೆ ಅಂದ್ರೆ ಯಾರು, ಈ ಮಹಿಳಾ ದಿನಾಚರಣೆ ವಿಶೇಷತೆ ಅಂತ, ಇದ್ರ ಮಹತ್ವ ಎಂತ ಅಂತ ಹೇಳ್ತೀಯಾ?
5: ಹಾ, ಖಂಡಿತ. ನನ್ನ ಪ್ರಕಾರ ಮಹಿಳೆ ಅಂದ್ರೆ ಶಕ್ತಿ. ಮಹಿಳೆ ಕೇವಲ ನಾಗೋಡೆ ಸೀಮಿತ ಅಲ್ಲ, ಮಹಿಳೆ ಅತ್ಯಂತ ರೆಕ್ಕೆ ಬಿಚ್ಚಿ ಬಾನೆತ್ತರಕ್ಕೆ ಸಹ ಹಾರಾಡ್ತಿದ್ದಾಳೆ ಈ ಕಾಲದಲ್ಲಿ. ಮತ್ತೆ ಮಹಿಳೆಗೆ ನೀವು ಯಾವುದೇ ಕೆಲಸ ಕೊಟ್ಟು ನೋಡ್ಬೋದು, ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಅದು ಆಫೀಸ್ ಕೆಲಸ ಆಗ್ಲಿ ಅಥವಾ ಮನೆ ಕೆಲಸ ಆಗ್ಲಿ, ಮಕ್ಕಳು ನೋಡ್ಕೊಳ್ಳೋದಾಗ್ಲಿ, ಗಂಡನ್ ನೋಡ್ಕೊಳ್ಳೋದಾಗ್ಲಿ, ಎಲ್ಲದನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ನನ್ನ ಪ್ರಕಾರ ಹೇಳೋದಾದ್ರೆ. ಮತ್ತೆ ಮಹಿಳಾ ದಿನಾಚರಣೆ ಕೇವಲ ಒಂದೇ ದಿವಸಕ್ಕೆ ಸೀಮಿತ ಆಗಬಾರ್ದು. ಮಹಿಳೆಯರಿಗೆ ಗೌರವ ಕೊಡಬೇಕು, ಎಲ್ಲ ಕಡೆಗಳು ಉತ್ತಮ ಸ್ಥಾನಮಾನಗಳು ಕೊಡ್ಬೇಕು. ಮತ್ತೆ ಮಹಿಳೆ ಬಗ್ಗೆ ಖಾಲಿ ಸ್ಟೇಟಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಅಥವಾ ಮಹಿಳೆ ದಿನಾಚರಣೆ ಅಂತರ ಹಾಕೊಳ್ಳೋದಲ್ಲ, ಪ್ರತಿಯೊಂದು ದಿವಸ ನಮ್ಮ ಮನಸ್ಸಲ್ಲಿ ಮಹಿಳೆಯನ್ನು ತುಂಬಾ ಗೌರವ ಇರಬೇಕು ನಾನು ಹೇಳೋದಾದ್ರೆ. ಮತ್ತೆ ಲಾಸ್ಟ್ ಮಾತೆಂತ ಹೇಳಿದ್ರೆ, ಮಹಿಳೆ ಯಾವುದಕ್ಕೂ ಅನಿಸ್ಬಾರ್ದು, ಯಾವುದಕ್ಕೂ ಒಳಗಬಾರ್ದು. ಈಗ ಇನ್ನೂ ಉತ್ತಮ ಸಾಧನೆ ಮಾಡ್ತಾ ಮಾಡ್ತಾ ಒಂದು ವಿಶ್ವದ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗ್ಬೇಕು. ಮೂಲೆ ಮೂಲೆಗೂ ಈಗ ಹಳ್ಳಿ ಹಳ್ಳಿಗಳಲ್ಲೂ ವುಮೆನ್ ಎಂಪವರ್ಮೆಂಟ್ ಆಗುವ, ಮಹಿಳಾ ಸಬಲೀಕರಣ ಆಗ್ಬೇಕು ನಾನು ಹೇಳೋದಾದ್ರೆ. ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು.
1: ರೇಡಿಯೋ ಕೇಂತ್ರಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಹಾಯಾದ ಬಾಳೆ ಅನುರಾಗ ಶಾಲೆ, ಹಾಯಾದ ಬಾಳೆ ಅನುರಾಗ ಶಾಲೆ, ಸಂಸಾರ ಸೌಭಾಗ್ಯ ಸಂಬಂಧ ಮಾಲೆ, ಕಲ್ಯಾಣ ಈ ಕಲ್ಯಾಣ ನಮ್ಮ ಕಲ್ಯಾಣ.

మధురాతి మధుర శృంగార లీలే సమభావద సమోదవే సంతోష

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಉಡುಪಿ ಜಿಲ್ಲೆಯ ತಾಲೂಕು ಹಾಗೂ ಹೋಬಳಿಯ ರೈತರು FID ನೋಂದಣಿ ಮಾಡಬೇಕಾಗಿ ವಿನಂತಿ. ಉಡುಪಿ, ಕಾಪು, ಬ್ರಹ್ಮಾವರ, ಕೋಟ, ಕುಂದಾಪುರ, ಬೈಂದೂರು, ಒಂಚೆ, ಕಾರ್ಕಳ, ಅಜೇಕರು ರೈತರು ಇಲಾಖೆಯಲ್ಲಿಯ ಸವಲತ್ತು ಹಾಗೂ ಸಹಾಯ

0: ಸಹಾಯಧನ ಪಡೆಯಬೇಕಾದರೆ FID ಬೇಕಾಗುತ್ತದೆ. ಹಾಗಾಗಿ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡ್ ಮತ್ತು RTC ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸಲು ಕೋರಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಎಲ್ಲ ರೈತರು ಇದಕ್ಕೆ ಅರ್ಹರು. ಅಗತ್ಯವಿದ್ದಲ್ಲಿ ನಿಮ್ಮೂರಿನ ಕೃಷಿ ಸಖಿಯರ ಸಹಾಯವನ್ನು ಪಡೆದುಕೊಳ್ಳಿ.
1: ಹಲೋ ಎವ್ರಿವನ್, ಐ ಆಮ್ ಸ್ಫೂರ್ತಿ, ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಟುಡೇ ವಿ ಸೆಲೆಬ್ರೇಟ್ ದ ಸ್ಟ್ರೆಂತ್, ಕರೇಜ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ವುಮೆನ್ ಎವ್ರಿವೇರ್. ವುಮೆನ್ ಪ್ಲೇಸ್ ಮೆನಿ ರೋಲ್ಸ್ ಇನ್ ಅವರ್ ಲೈಫ್ ಆಸ್ ಮದರ್ಸ್, ಡಾಟರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್ ಅಂಡ್ ಲೀಡರ್ಸ್. ಡೆಡಿಕೇಶನ್, ರಿಲಯನ್ಸ್ ಅಂಡ್ ಕೈಂಡ್ನೆಸ್ ಇನ್ಸ್ಪೈರ್ ಅಸ್ ಎವ್ರಿ ಸಿಂಗಲ್ ಡೇ. ಬಿಹೈಂಡ್ ಎವ್ರಿ ಸ್ಟ್ರಾಂಗ್ ಕಮ್ಯುನಿಟಿ ದೇರ್ ಆರ್ ಅನ್ ಇನ್ಸ್ಪೈರಿಂಗ್ ವುಮೆನ್ ಮೇಕಿಂಗ್ ಎ ಡಿಫರೆನ್ಸ್ ಅಂಡ್ ಶಾರ್ಪನಿಂಗ್ ಎ ಬ್ರೈಟರ್ ಫ್ಯೂಚರ್. ಲೆಟ್ ಅಸ್ ರೆಸ್ಪೆಕ್ಟ್, appreciate and support every woman today and every day. Happy Women's Day.
2: Radio Kentip ellarigu antarrashtriya mahila dinacharaneya shubhashayagalu. Kentairi Radio Kundapra 89.6 FM. idu kundakantagala prakrutiya swara.

0: ರೇಡಿಯೋ ಕುಂದಾಪುರ ಕ್ಯಾಮರಾಗೆಲ್ಲ ನಮಸ್ಕಾರ, ನಾನು ಪ್ರವೀಣ್ ಹೆಬ್ಗೋಳಿ. ಬೀಜದ ಅಡಿಕೆ ಸೆಲೆಕ್ಟ್ ಮಾಡುವಾಗ ನಾವು ಮಧ್ಯಮ ವಯಸ್ಸಿನ ಮರದ ಅಡಿಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇದರಿಂದ ಇಳುವರಿ ಜಾಸ್ತಿ ತೆಗಿಬೋದು. ಮತ್ತು ಬೀಜ ಸೆಲೆಕ್ಟ್ ಮಾಡುವ ಅಡಿಕೆ ಕೊನೆಯಲ್ಲಿ ಅಡಿಕೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಒಂದು 150-200 ಅಡಿಕೆ ಇದ್ದರೆ ಒಳ್ಳೆಯದು. ಮತ್ತು ಒಂದು ಮರದಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 4-5 ಕೊನೆ ಇರುವ ಮರದಿಂದ ಅಡಿಕೆ ಸೆಲೆಕ್ಟ್ ಮಾಡಿರಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಾಟಿ ಮಾಡಿದ ಗಿಡದಿಂದ ಒಳ್ಳೆಯ ಇಳುವರಿ ಪಡೆಯಲಿಕ್ಕೆ ಸಾಧ್ಯ. ಈ ಕೆಲವರು ಒಂದೇ ಮರದಿಂದ ಅಡಿಕೆಯನ್ನು ತೆಗೆದು ಗಿಡ ಮಾಡ್ತಾರೆ, ಬಟ್ ಅದೇ ಅಡಿಕೆ ಬರಲ್ಲ. ಅಲ್ಲಿ ಪರಾಗಪರ್ಶ ಎಲ್ಲ ಚೇಂಜ್ ಆಗಿರೋದ್ರಿಂದ ನೀವು ಒಂದೇ ಮರದ ಅಡಿಕೆ ನಾಟಿ ಮಾಡಿದರು, ಒಂದು 100 ಗಿಡ ನಾಟಿ ಮಾಡಿದರು, ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 60-70 ವೆರೈಟಿ ಅಡಿಕೆಗಳು ಬರುತ್ತೆ. ಸಣ್ಣ ಅಡಿಕೆ, ದಪ್ಪ ಅಡಿಕೆ, ಅದರ ಉದ್ದ ಅಡಿಕೆ ಅದರೆಲ್ಲ ಬರುತ್ತೆ. ಅಂದರೆ ಪರಾಗಪರ್ಶದಲ್ಲಿ ಚೇಂಜ್ ಆಗಿರೋದ್ರಿಂದ ನೀವು ಇದೇ ಮರದ ಅಡಿಕೆ ಸಿಗುತ್ತಂತೆ, ಬೀಜದಲ್ಲಿ ಅಡಿಕೆ ಮಾಡಿದ್ರೆ ಸಿಗೋದಿಲ್ಲ. ನೀವು ಒಂದೇ ಥರ ಬೇಕಂದರೆ ಕಸಿ ಮಾಡಿಕೊ, ಬಟ್ ಅಡಿಕೆ ಮರದಲ್ಲಿ ಕಸಿ ಮಾಡಲಿಕ್ಕೆ ಆಗಲ್ಲ, ಬೀಜದಿಂದ ಮಾಡಬೇಕು. ಅಡಿಕೆಯನ್ನು ಸೆಲೆಕ್ಟ್ ಮಾಡಿದ ನಂತರ ಅದು ಪ್ಯಾಕೆಟ್ ಮಾಡೋದು ಹೆಂಗಂತ, ನಾವು ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದು 6x9 ಪ್ಯಾಕೆಟು ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ. ಅದು ನೀರು ಮೇಲಾಕಿದ ನೀರು ಹಿಂಗೆ ಹೋಗಲಿಕ್ಕೆ ಕೆಳಗಡೆ ಹೋಲೆಲ್ಲ ಮಾಡಿರ್ತಾರೆ, ಆಲ್ರೆಡಿ ಹೋಲ್ ಇರುತ್ತೆ. ಹೋಲ್ ಇಲ್ಲ ಅಂದರೆ ನಾವು ಮಾಡ್ಕೋಬೇಕು. ಈಗ ಮೆಷಿನರಿ ಎಲ್ಲ ಇರುತ್ತೆ, ಅದು ಹೋಲ್ ಆಲ್ರೆಡಿ ರೆಡಿ ಇರುವ ಪ್ಯಾಕೆಟೇ ಸಿಗುತ್ತೆ. 6x9 ಪ್ಯಾಕೆಟು, ಮತ್ತು ಅದಕ್ಕಿಂತ ದೊಡ್ಡ ಪ್ಯಾಕೆಟ್ ಇದ್ದರೆ ಒಳ್ಳೆಯದು. ಕೆಲವರು 12x12 ಪ್ಯಾಕೆಟಲ್ಲಿ ಖಾಲಿ ಸಗಣಿ ಹಾಕಿ ಗಿಡನೂ ಮಾಡ್ತಾರೆ. 1 ವರ್ಷದ ಗಿಡ ಅದು ತುಂಬ ಗ್ರೋತ್ ತೊಗೊಳುತ್ತೆ, ಗಿಡ ಜಾಸ್ತಿ ರೇಟಿಗೂ ಮಾರಲಿಕ್ಕಾಗುತ್ತೆ ನರ್ಸರಿ ಮಾಡೋರು. ಇನ್ನು ಕೆಲವರು ಹೇಳ್ತಾರೆ 1 ವರ್ಷ ಸಾಕಿದ ಗಿಡನ ನಾಟಿ ಮಾಡೋದ್ರಿಂದ 1 ವರ್ಷದ ಬೆಳವಣಿಗೆ ಖರ್ಚು, ಅದನ್ನು ತೋಟ ರೆಡಿ ಮಾಡಿ 1 ವರ್ಷದ ಖರ್ಚು ನಾವು ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಹೇಳೋದಂದ್ರೆ ಸಣ್ಣ ಗಿಡ ನಾಟಿ ಮಾಡೋದೇ ಒಳ್ಳೆಯದು. ಅಂದರೆ ನಿಮಗೆ ಮರಿ ಮಾಡಲಿಕ್ಕೆ ಬೇಸಿಗೆಲ್ಲ ಸ್ವಲ್ಪ ನೆರಳು ಮಾಡಲೇಬೇಕು. ನೆರಳಿಗೆ ಬಾಳೆ ನೆಡೋದು, ಕೋಲ್ಗೆಣಸು ನೆಡೋದು, ಅಥವಾ ಬೇರೆ ಅಂತರ ಬೆಳೆಯಾಗಿ ಕೋಕ್ ನಡೆಯೋದು, ಕೋಕ್ ಗಿಡ ನೆಡೋದು, ಅದನ್ನೆಲ್ಲ ಮಾಡ್ತಾರೆ. ಕೆಲವರು ಕಾಫಿನೆಲ್ಲ ಕೊಡ್ತಾರೆ. ಇದು ಏನು ಬೇಕಾದ್ರೆ ಮಾಡ್ಬೋದು. ಇನ್ನು ಕೆಲವರು ತರಕಾರಿ ನೆಡ್ತಾರೆ. ಟೋಟಲಿ ಅವಕ್ಕೆ 2-3 ವರ್ಷದ ತನಕ ಅಂತ ನೆರಳು ಬೇಕು ಗಿಡಕ್ಕೆ. ಹಾಗೆ ಕೇಂತೇರಿ ರೇಡಿಯೋ ಕುಂದಪ್ಪ.
1: ಸುಶೀಲಾ, ಏ ಸುಶೀಲಾ, ಅಯ್ಯಯ್ಯೇ, ಎಂತ ಹೆಂಗ್ಸೆ ಗಂಟೆ ಗಲಿತೆ? ಒಂದ್ ಗಳಿಗೆ ಒಳ್ಳೇದಿರುತ್, ಒಂದ್ ಗಳಿಗೆ ಕಟ್ಟದಿರುತ್, ಇಡೀ ಹೊತ್ತು ಒರ್ಲದೆ ಕಂದಾಂಗಾರೆ. ಇಲ್ಕಾಣ್ ಇಲ್ಕಾಣ್, ನೀನ್ ಮಾತ್ ತಪ್ಸ್ಬೇಡ. ಅಲ್ಲ, ನಮ್ಮನೆ ಗಂಡಿಗೆ ಹೊಡೆದಂತಕ್ಕೆ ಆ ಗಂಡಿ ಇಪ್ಪಳು ಕಟ್ಕೊ ಮರ್ಕತ್ ಕಾಣಲ್. ಅಲ್ಲ, ಎಂತಕ್ಕೆ ನಮ್ಮನೆ ಗಂಡಿಗೆ ಹೊಡೆದ?
2: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈಯಪ್ಪತಿಗೆ ದರಿ ಬದೆಗೆ 4 ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗೆ ಎಲಿ ಇಲ್ದಿರೆ ನಾಳೆ ಚಿಗುರು ಕುಸಾಕ್, ಅದೇ ನನ್ ಗಂಡಿಗೆ ಅಂತಾರು ವೈರೆ. ಎಂತ ಕತಿ
3: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗೆ ಗುತ್ತಿ ಮೇ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಲ್ ತಕ ಸಮಾ ಕೊಟ್ಟೆಲ್ಲ.
1: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ.
3: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸಕ್ಕಿಂತ ಹೆಚ್ಚಾಗಿ ಕಂಡ್ಕಂಡಿದೆ ನಾನು.
1: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರು. ಹಳತೆಲ್ಲ ನೆನ್ಬಿಡ್ಬೇಡ ಸುಶೀಲ ನೀನ. ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ 2 ಪೌಂಡಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
3: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
1: ಹ್ಮ್, ಮಾಯಿಗೆ 2 ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ್ ಎಲ್ಲ ಬರೀ ಅನ್ಯಾಯ ಮಾಡುದೇ.
3: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ್ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದಳಿಯೂ ಇಲ್ಲ.
1: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
3: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗರ?
1: ಅಲ್ಲ, ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
3: ಏನ ಹೇಳ್ದ?
4: ಅಲ್ಲ, ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ್ ಎಲ್ಲಿವರಿಕೆ ಅಂತ ಗೊತ್ತಿತ್ತ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂಬ್ದಲ್ಲ, ನಾಳೆಗೆ ಅವಳಿಗೆ ಅಂತಾರೋ ನೀನ್ ಬರ್ಕ, ನಿನ್ಗೆ ಅಂತಾರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
3: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗು ಇಡ್ಕಂತಿತ್ತು. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ ಕಾಣ್. ಹೋಯ್ ತಪ್ಸ ಹೋಗ.
4: ಏ ಬಬ್ಬರ್ಯ.
5: ಪ್ರಿಯ ಕೇಳುಗ್ರೆ, ಶ್ರೀ ಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಈಗ ಕೋಡಂಗಿ ಸಂಧಿ.
6: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
7: ಗೋವಿಂದ ಗೋವಿಂದ.
6: ಆದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
7: ಗೋವಿಂದ ಗೋವಿಂದ.
6: ತಿರುಪತಿ ರಾಜ್ಯದಲ್ಲಿ 108 ತೇರು ತೇರಿ ಉತ್ತರ ಕೊಡೋ ನಮಕೋಟಿ ನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
7: ಗೋವಿಂದ ಗೋವಿಂದ.
6: ದಶರಥನಿಗೆ ಪುತ್ರನಾಗಿ, ಸೀತೆಗೆ ರಮಣನಾಗಿ, ಲಕ್ಷ್ಮಣಿಗೆ ಸೋದರನಾಗಿ, ರಾವಣಿಗೆ ಶತ್ರುವಿರ ಶ್ರೀ ರಾಮದೇವರ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
7: ಗೋವಿಂದ ಗೋವಿಂದ.
6: ಶ್ರೀ ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.

0: ಕದ್ದು ತಿಂದಲೆ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ನೀನು ಮೋಸ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ಈ ಸೊಪ್ಪು ತಿಂಬ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ಈ ಸೊಪ್ಪು ತಿಂಬ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ಈ ಕೋಡಂಗಿ ರಾಯ ಎಂಬೋನೆ
1: ಹೌದಾರಾಯಣ ಕೋಡಂಗಿ,
0: ನೀನು ಒಳ್ಳೆ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ನೀನು ಧೀರ ಕೋಡಂಗಿ
1: ಹೌದಾರಾಯಣ ಕೋಡಂಗಿ,
0: ಈ ನನ್ನ ಕುಣಿತ ಕುಣಿಬೇಕು
1: ಹೌದಾರಾಯಣ ಕೋಡಂಗಿ,
0: ಈ ಗುಬ್ಬಿ ಕುಣಿತ ಕುಣಿಬೇಕು
1: ಹೌದಾರಾಯಣ ಕೋಡಂಗಿ,
0: ಈ ನವಿಲು ನಾಟ್ಯ ಒಡಬೇಕು
1: ಹೌದಾರಾಯಣ ಕೋಡಂಗಿ,
0: ಈ ಕೋಡಂಗಿ ರಾಯ ಎಂಬೋನೆ
1: ಹೌದಾರಾಯಣ ಕೋಡಂಗಿ,
0: ನಿನ್ನ ಕುಣಿತ ನೋಡ್ಕೊಂಡು
1: ಹೌದಾರಾಯಣ ಕೋಡಂಗಿ,
0: ಈ ಮನವಿ

0: ಕುಂದಲಗಿರಿಯ ತೆರಬೇಕು ಶ್ರೀರಾಮ ರಾಮ್ ಗೋವಿಂದ ಎನ್ನಿ ಗೋವಿಂದೋ ಮೋದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ವೇದಗಳನ್ನು ಉದ್ಧರಿಸಿ ಭೂತಾಲಿಗೆ ಬೆನ್ನಟ್ಟಿ ನೇಜನಾಳದ ಹರಿಗಳಿಗೆ ಗೋವಿಂದ ಎನ್ನಿ ಗೋವಿಂದೋ
1: ಗೋವಿಂದ
0: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ
1: ಗೋವಿಂದ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗಾರ ನಿನ್ನೆ ನಿಮ್ ಮನೆ ಒಳಗೆ ಕಿಚ್ಚೋಟ್ಲೇ ಕಾಂತಲ.
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮ ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಕೇಳ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವಳು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ, ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ್ ಹಾರ್ತೋ. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ, ಅಲ್ಲಿಗೆ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ

0: ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಓಯ್ ಶಂಕರಣ್ಣ, ಕುಡಿ ಹಬ್ಬದೆ ಅಂತ ಹಿಡ್ಕ ಬರ್ಲೆ ಮರ್ರೆ?
1: ಅಲ್ಲೆಂತ ಹುಲಿ ಬಂದಿತ್ತಂಬ್ರೆ ಹಿಡ್ಕ ಬಾಪ್ಗೆ?
0: ಹಂಗಲ್ದೆ ಕಬ್ಬಿನ್ ಕೊಡಿ, ತಿಂಡಿ, ಆಟ ಸಾಮಾನ್ ಎಂತದು ತರ್ಲಿ ಹಂಗಾರೆ?
1: ಆಟ ಸಾಮಾನ್ ಹಿಡ್ಕಪ್ಪು, ನಾನೆಂತ ಮಗುವ?
0: ಗಂಡ್ಸಿನ್ ಮಾತಾಡ್ಸದ್ ನಾಯಿ ಬಾಯಿಗೆ ಕೋಲ್ ಹಾಕ್ದಂಗಾಯ್ತು.
1: ಎಂತಂದ್ರೆ?
0: ಎಂತ ಇಲ್ಲ ಶಂಕರಣ್ಣ, ಕಬ್ಬಿನ್ ಕೊಡಿ ಯಾರು ಹಿಡ್ಕ ಬರ್ಲಕ್ಕಿತ್ತ ನಿಮ್ಗೆ?
1: ಕಬ್ಬಿನ್ ಕೊಡಿ ಹಿಡ್ಕಬಪ್ಪಕ್ಕೆ ನಮ್ದಂತ ಹೊಸ ಜೋಡಿಯಾ?
0: ಹಂಗಲ್ದೆ ಹಳಿಯರು ಒಂದು ರೀತಿ ರಿವಾಜ್ ನಳಿ ಮಾಡ್ರ ಮೇಲೆ ನಾವೆಲ್ಲ ಅದನ್ನ ಅನುಸರಿಸ್ಕೊಂಡು ಹೊಯ್ಕ ಬೇಡ್ದ.
1: ಮೊನ್ ಮೊನ್ನೆ ಮದಿಯಾದರೆ ಹಬ್ಬದ್ ಗುಡಂಗಿಲ್ಲ. ನಾವು ಹಳಿಯರ್ ಕೊಡಿ ಹಬ್ಬಕ್ಕೆ ಹೋಯ್ ಕೊಡಿ ಹಿಡ್ಕಬಹುದ?
0: ಯಾರ ಬಗ್ಗೆ ಮಾತಾಡ್ತಿದ್ರಿ ಶಂಕರಣ್ಣ ನೀವು?
1: ಗೊತ್ತಿಲ್ಲ ಹೆಂಗ್ ಸರ್ ನಿಮ್ಗೆ? ಆ ಕೆರೆಮನಿ ಬಾಬಿ ಮಗ ಇಲ್ಲ, ಮೊನ್ನೆ ಸಂಕ್ರಾಂತಿ ಮಾರನೇ ದಿನ ಮದಿಯಾನಲ್ಲ.
0: ಯಾವ ಬಾಬಿ?
1: ಅದೇ ಮಾರೆ, ಆ ಅಸೋಡ ಕುಷ್ಣಣ್ಣನ್ ಮದಿ ಇದ್ದಾಳಲ್ಲ, ಆ ಸಾಕು ಒಕ್ಕನ್ ಮೂರನೇ ಹೆಣ್ಣ, ಕೆರೆಮನಿ ಬಾಬಿ. ಗೊತ್ತಿಲ್ಲ ನಿಮ್ಗೆ?
0: ನಮ್ಮ ಉಗ್ರಾಣಿ ಕುಷ್ಟನಿ ಹೆಂಡತಿ ಬಾಬಿ ಅಕ್ಕಲ್ದ? ಅಲ್ಲ, ಅವಳ ಮಗನಿಗೆ ಮದಿ ಮಾಡ್ದಳ ಮಾರೆ?
1: ಮದಿ ಮಾಡ್ಸದಲ್ಲ, ಗಂಡ ಮದಿ ಆದ್.
0: ಎಂತ ಹೇಳ್ತ್ರಿ ಗಂಡ್ಸ?
1: ಆ ಗಂಡ ಬೆಂಗಳೂರಿನ ಕೆಲಸ ಮಾತ್ರ ಮಾಡೋಕ್ ಹೋದಲ್ದೆ ಅಲ್ಲೇ ಲವ್ ಮಾಡಿ ಹೆಣ್ಣಿನ ಸೀದ ಮನೆ ಕರ್ಕ ಬಂದಿದ್ದ. ಕಣ್ಣಂಗ್ ನಿತ್ಕಂಡ ಇವಳನ್ನೇ ಮದಿ ಆತಿ ಅಂದಲ್ಲಿ ಗಲಾಟಿಯಲ್ಲ. ಅಡಿಕೆ ಎಂತ ಮಾಡುದ, ಮನೆಯರೆಲ್ಲ ಒಪ್ಕಂಡ ಅಂತೂ ಮದಿ ಮಾಡ್ಸ್ರ.
0: ಹೌದಾ? ಹೆಣ್ಣಿನ ಮನೆಯರು ಯಾರು ಎಂತ ಅನ್ಲಿ ಅದಕ್ಕೆ?
1: ಹೆಣ್ಣಿಗೆ ಅಪ್ಪ ಅಬ್ಬಿ ಯಾರು ಇಲ್ಲಮ್ರ, ಬೀಜಂಗ್ ಇಪ್ಪುದಮ್ರ ಹೆಣ್ಣ. ಆ ಗುಂಡಿಗಿಂತ ಜಾಸ್ತಿ ಸಂಬಳಮ್ರ ಹೆಣ್ಣಿಗೆ, ಅದಕ್ಕೆ ಸೀದ ಮನೆ ಕರ್ಕ ಬಂದಿದಾವ.
0: ಅಲ್ಲ, ಆ ಬಾಬಿಯರು ಸುಮ್ಮನಾಯ್ಕೊಂಡ ಸಾಕು ಮಾರ.
1: ಸುಮ್ಮನಾಯ್ಕೊಂಡದೆ ಸಂಬಳ ಒಳ್ಳೇದಿತ್ತಲ್ಲ ಹೆಣ್ಣಿಗೆ, ಅದಕ್ಕೆ
0: ಮತ್ತೆ ಇಲ್ಲ ಅಂದ್ರೆ ಅವಳು ಸಾಧಾರಣ ಒಪ್ಪೋಳ. ಮೊನ್ನೆ ಗುಲಾಬಿ ಹೆಣ್ಣಿನ ಮಗಳ ಕಾಲೇಜಿಂದ ಪಪ್ಪು ತಡ ಆಯ್ತಂದಳಿ ಹೇಳಿ ಕ್ಲಾಸ್ ಯಾವ್ದೋ ಗಂಡಿನ ಒಟ್ಟಿಗೆ ಬೈಕ್ ಹಂಗ್ ಬಂದಿದ್ದಳಂಬ್ರ, ಅದನ್ನವಳು ಇಡೀ ಬೆಟ್ಟಿಗ್ ಡೊಂಗೂರ ಸಾರುದ. ಗುಲಾಬಿಯೇ ಅಂತ ಹೇಳ, ಇವಳು ಕೂಗುದೇನ, ಗುಲಾಬಿ ಕೆಮಿ ಚುಚ್ಚುದೇನ, ಮಗ್ಳಿಗ್ ಜಾಸ್ತಿ ಕೊಂಗಾಟ ಮಾಡ್ಬೇಡ, ನಾಳೆಗ್ ಯಾವನೋ ಒಟ್ಟಿಗೆ ಓಡಿ ಹೋತಳ, ಒಂದಾಗ ಎರಡ ಹೇಳದ್ದವಳ. ಈಗ ಕಣ ಊರಿಗ್ ಬುದ್ಧಿ ಹೇಳಿ ಓಲೆಗ್ ಉಚ್ಚು ಹೋಯ್ದು ಅಂದ್ರೆ ಇದೇ. ಅದಿರ್ಲಿ, ಅವಳ ಸುದ್ದಿ ಅಂತ ಬಂತೀಗ?
1: ಹಬ್ಬದ ಕಬ್ಬಿನ ಕೋಡಿ ಸುದ್ದಿ ಗುಲಾಬಿ ಮಗಳ ಬೈಕಂಗ್ ಬಂದಲ್ಲೋರಿ ಬಂತ. ನಾನ್ ಹೇಳುದ್ ಮತ್ತೆಂತ ಅಲ್ದೆ, ಲವ್ವೇ ಮಾಡ್ಲಿ ಎಂತದೇ ಮಾಡ್ಲಿ, ಯಾರು ಮಾಡ್ದಿದ್ದೇನ್ ಮಾಡ್ಲಿಲ್ಲ, ಅವ್ರು ಒಳ್ಳೆ ರೀತಿಯಂಗ್ ಇದ್ರಾಯ್ತಷ್ಟೇ. ಮದಿಯಾದನಿಗೆ ಹೆಣ್ತಿನ್ ಕರ್ಕೊಂಡು ಹಬ್ಬಕ್ ಹೋಯಿ ದೇವ್ರಿಗೊಂದು ಹಣ್ಕೈ ಮಾಡಿಸ್ಕೊಂಡ ಕೊಡಿ ಹಿಡ್ಕ ಬರ್ಲಕ್ಕಿತ್ತು. ಹೊಸ ಜೋಡಿ ಅಲ್ದೆ ಅದೆಂತ ಕೇಳ್ಬೇಡ, ಮೊನ್ನೆ ಬೈಯಾಪತಿಗೆ ಬೆಂಗಳೂರು ಬಸ್ ಹತ್ತಿ ಐತಿ ಹೆಣ್ತಿನ್ ಕರ್ಕೊಂಡು.
0: ಅಲ್ಲ, ಅವ್ರು ಬೆಂಗಳೂರಿಗೆ ಹೋದ್ ಆಯ್ತಲ್ಲ, ಅವ್ರ ಕತ್ತಿ ಬಿಡಿ. ನೀವು ಹೋಪತಿಗೆ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋದರ ಬಪ್ಪತಿಗೆ ಒಬ್ರೆ ಬತ್ತಿದ್ರಲ್ಲ.
1: ಅದು ಮತ್ತೆಂತ ಅಲ್ದೆ, ಅವಳ ಮಾರ ನನ್ನ ಹೆಂಡತಿ ಬಳಿ ಅಂಗಡಿ ನಿತ್ತಳ ಸ್ವಲ್ಪ ಹೊತ್ತವರಿಗಲ್ಲ, ಅಲ್ಲೇ ನಿತ್ಕೊಂಡು ನಾನು ಕಾದಿ ಕಾದಿ ಕಾದಿ ಅವಳು ಬಪ್ಪು ಇದೇ ಇಲ್ಲ, ನಾನು ಅದಕ್ಕೆ ಹೈಯಂಗ್ ಹಿಂದಿಂದ ಬತ್ತಕಂಡಿ.
0: ಅಯ್ಯಯ್ಯ ಗಂಡ್ಸ, ನೀವು ಹಿಂಗ್ ಮಾಡುದೆ?
1: ಅಲ್ಲ, ನಂದಿರ್ಲಿ, ನಿಮ್ ಗಂಡ ಅಲ್ಲಿ ಕರೆಂಟ್ ತೊಟ್ಲಂಗ್ ಯಾವ್ದು ಹೆಣ್ಣಿನ ಒಟ್ಟಿ ಕೂಗಣಿತ್ತು, ನನ್ ಕಂಡ್ರು ಕೂಡಲೇ ಹೆಣ್ಣಿಗೇನ್ ಮುಸ್ಕಾಲ ಮುಚ್ಚಿತ್ತ ಏನ್ ಬೇಡ.
0: ಏ ಬೊಬ್ಬರ್ಯಾ.
2: ಹಲೋ, ಐ ಆಮ್ ಚೈತ್ರ. ಫ್ರಮ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಟು ಇನ್ಸ್ಪೈರಿಂಗ್ ಜನರೇಷನ್ಸ್, ವುಮೆನ್ ಎವ್ರಿವೇರ್ ಕಂಟಿನ್ಯೂ ಟು ಶೇಪ್ ದ ಫ್ಯೂಚರ್ ವಿತ್ ದೇರ್ ಸ್ಟ್ರೆಂತ್, ಇಂಟೆಲಿಜೆನ್ಸ್ ಅಂಡ್ ಕಂಪ್ಯಾಷನ್. ಟುಡೇ ವಿ ಸೆಲೆಬ್ರೇಟ್ ದೇರ್ ಅಚೀವ್ಮೆಂಟ್ಸ್, ದೇರ್ ಸ್ಟ್ರಗಲ್ಸ್ ಅಂಡ್ ದೇರ್ ವಿಕ್ಟರೀಸ್. ಲೆಟ್ಸ್ ರೇಸ್ ಅವರ್ ವಾಯ್ಸಸ್ ಇನ್ ಅಪ್ರಿಸಿಯೇಷನ್ ಅಂಡ್ ಸಪೋರ್ಟ್.
0: ರೇಡಿಯೋ ಕೆಂಟಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ ಕೇಂಬರಿಗೆಲ್ಲ ನಮಸ್ಕಾರ, ನಾನು ಪ್ರವೀಣ್ ಹೆಬ್ಬಳ್ಳಿ. ಅಡಿಕೆ ಕೃಷಿಯಲ್ಲಿ ಅಂತರ್ ಬೆಳೆ ಏನು ಮಾಡ್ಬೋದು ಅಂತಾಗಿ, ಅಡಿಕೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಕಾಳುಮೆಣಸು ಬೆಳೀತಾರೆ, ವೀಳ್ಯದೆಲೆ ಬೆಳೀತಾರೆ. ಹಳೆಯ ಸಂಪ್ರದಾಯದಲ್ಲಿ ಮಧ್ಯದಲ್ಲಿ ಬಾಳೆ ಎಲೆ ಬೆಳ್ಕತ್ತೆ, ಕೋಕ್ ಬೆಳೀತಾರೆ, ಆಮೇಲೆ ಲೆಮನ್ ಬೆಳೀತಾರೆ, ಇನ್ನು ಕೆಲವರು ಏಲಕ್ಕಿ ಬೆಳೀತಾರೆ. ಈ ಅಂತರ ಬೆಳೆ ಬೆಳೆಯುವಾಗ ಹೆಚ್ಚಿನವರು ಅಡಿಕೆ ಮರಕ್ಕೆ ಸಣ್ಣ ಗಿಡ ಇಡುವಾಗ ಕಾಳುಮೆಣಸನ್ನು ಕೊಡಬಾರ್ದು. ಅದು ಕಾಳುಮೆಣಸು ಗ್ರೋತ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಹಳೆಯ ಮರ ಇದ್ದರೆ ಅದರ ಇಳುವರಿ ಸ್ವಲ್ಪ ಕಮ್ಮಿ ಆದರೆ ಕಾಳುಮೆಣಸು ಕೊಡಲಿಕ್ಕೆ ಅದು ಬೆಟ್ರ್. ಈ ಹೊಸ ಗಿಡ ಒಂದು 10-15-20 ಅಡಿ ಹೈಟ್ ಮರ ಇದ್ದರೆ ವೀಳ್ಯದಲ್ಲೇ ಬೆಳ್ಕೊಳ್ಳಿ. ವೀಳ್ಯದಲ್ಲಿ ಅಷ್ಟೊಂದು ಸಮಸ್ಯೆ ಕೊಡಲ್ಲ, ಅದಕ್ಕೆ ಅಂತರ ಬೆಳೆಯಾಗಿ ಆರಾಮಾಗಿ ಬೆಳೀತದೆ. ವೀಳ್ಯದಲ್ಲಿ ಒಳ್ಳೆ ರೇಟ್ ಇದೆ. ಒಂದು 100 ವೀಳ್ಯದಲ್ಲೇ ಗಿಡ ಇದ್ದರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ಅಂತ ಎಲೆ ಕೊಯ್ಯೋರು ಹೇಳ್ತಾರೆ. ಅಂದರೆ ಎಲೆ ವ್ಯಾಪಾರ ಮಾಡೋರು ಅಂದರೆ ನೀಟಾಗಿ 3 ತಿಂಗಳಿಗೆ ಒಂದ್ಸಲ ಬುಡ ಮಾಡಬೇಕು, 3 ತಿಂಗಳಿಗೆ ಒಂದ್ಸಲ ಕಟ್ಟಿಂಗ್ ಬರುತ್ತೆ. ಅದಾಗಿ ಒಂದು 100 ಗಿಡ ಇದ್ರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಅದು ಅಡಿಕೆ ಮರಕ್ಕೆ ಜಾಸ್ತಿ ಅಂತ ತೊಂದರೆ ಕೊಡೋದಿಲ್ಲ, ಕಾಳುಮೆಣಸಿಗಿಂತ ವೀಳ್ಯದೆಲೆ ಬೆಟ್ರ್ ನನ್ನ ಪ್ರಕಾರ. ಆಮೇಲೆ ಅಡಿಕೆ ಮತ್ತು ಅಡಿಕೆಯ ಅಂತರದಲ್ಲಿ ಗ್ಯಾಪಲ್ಲಿ 9-9 ಗ್ಯಾಪಲ್ಲಿ ಮಧ್ಯದಲ್ಲಿ ಯಾಲಕ್ಕಿ ಗಿಡನ ಚೆನ್ನಾಗಿ ಬೆಳೀತಿದ್ದಾರೆ. ಅಲ್ಲಿ ಸಿದ್ದಾಪುರದಲ್ಲಿ ಶಾರದಾ ನರಸಿಂಹರು ಬೆಳೀತಾ ಇದ್ದಾರೆ. ಚೆನ್ನಾಗಿ ಬಂದಿದೆ ಗಿಡ, ತುಂಬ ಹೈಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಯಾಲಕ್ಕಿಗೂ ನೆರಳು ಬೇಕು. ಇನ್ನು ಕೆಲವರು ಲೆಮನ್ ಬೆಳೀತಾರೆ ಮಧ್ಯದಲ್ಲಿ, ಸ್ವಲ್ಪ ಓಡಾಡಲಿಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ, ಬುಡ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಲೆಮನ್ ಇಳುವರಿ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಕೋಕ್ ಬೆಳೆಯೋದು, ಕಾಫಿ ಬೆಳೆಯೋದು ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ತೊಂದರೆ ಇಲ್ಲ, ಅದು ಏನು ಬೇಕಾದ್ರೂ ಮಾಡ್ಬೋದು. ಅಂತರ ಬೆಳೆಗೆ ನಿಮ್ಗೆ ಇಷ್ಟ ಇದ್ದೇ ಬೆಳಿಬೋದು. ಇನ್ನು ಮತ್ತು ತರಕಾರಿನೂ ಬೆಳೀತಾರೆ ಗೆಲ್ಲವರು. ಸಣ್ಣ ಗಿಡ ಇವಾಗ ಬಳ್ಳಿಗಳನ್ನ ಬೆಳೆಸೋದು, ಬೆಂಡೆ ಗಿಡ, ಬದನೆ ಗಿಡ ಇವೆಲ್ಲ ಬೆಳೆಸೋದ್ರಿಂದ ಸಣ್ಣ ಗಿಡಕ್ಕೆ ಸ್ವಲ್ಪ ನೆರಳು ಆಗುತ್ತೆ. ಇನ್ನು ಕೆಲವರು ಮೆಕ್ಕೆಜೋಳ, ಸ್ವೀಟ್ ಪಾಪ್ಕಾರ್ನ್ ಅದೆಲ್ಲ ಬೆಳೆಸ್ತಾರೆ. ಇನ್ನು ಕೆಲವರು ಕೋಲ್ಗೆಣ್ಣು ಬೆಳೆಸ್ತಾರೆ. ಕೆಲವರು ಹಂದಿ ಸಮಸ್ಯೆ ಆಗುತ್ತೆ ಅಂತ ಕೋಲ್ಗೆಣಸು ಬೆಳೆಯೋದಿಲ್ಲ. ಕೆಲವು ಕಡೆ ಕಾಡು ಪ್ರಾಣಿ ಸಮಸ್ಯೆ ಅಂದರೆ ಅಡಿಕೆ ಗಿಡ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿರೋ ಗಿಡನ್ನು ಹಂದಿಗಳು ಮುರಿದಾಕೋದು ತಿಂದೋದು ಅಲ್ಲಿ ತುಂಬ ಸಮಸ್ಯೆ ಇದೆ. ಹಂದಿ ಕಾಟ ಸ್ವಲ್ಪ ಕೆಲವು ಕಡೆ ತುಂಬ ಇದೆ, ಅಂದರೆ ಹೂ ಬಿಟ್ಟ ಗಿಡನೆಲ್ಲ ಮುರಿದಾಕ್ತವೆ. ಮತ್ತು ಕೋಲ್ಗೆಣಸು ಬೆಳೆಯೋದ್ರಿಂದ ಹಂದಿ ಸ್ವಲ್ಪ ಬರೋದು ಜಾಸ್ತಿ. ಕರೆಕ್ಟು, ನಾವು ಬೇಲಿಗಿಲಿ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ಕೋಲ್ಗೆಣಸು ಸ್ವಲ್ಪ ನಾಟಿ ಮಾಡ್ಬೋದು. ಕೋಲ್ಗೆಣಸು ಒಂದು ಒಳ್ಳೆ ಇಳುವರಿ ಸಿಗುತ್ತೆ, ಒಂದು ಕೆಜಿಗೆ 30-40 ರೂಪಾಯಿ ಸಿಗುತ್ತೆ. ಒಂದು ಗಿಡದಲ್ಲಿ 30-40 ಕೆಜಿ ಗೆಣಸು ಬರುತ್ತೆ. ಅದಕ್ಕೆ ಗೊಬ್ಬರ ಎಂತ ಬೇಕಂತಿಲ್ಲ. ಕೇಂತಾಯಿರಿ ರೇಡಿಯೋ ಕುಂದಾಪುರ.

0: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
1: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಶ್ರೀಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ
1: ಗೋವಿಂದ, ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ.

ರೇಡಿಯೋ ಕುಂದಾಪುರ ಕೇಂಬ್ರಿಗೆಲ್ಲ ನಮಸ್ಕಾರ, ನಾನು ಪ್ರವೀಣ್ ಹೆಬ್ಗೋಳಿ. ಅಡಿಕೆ ಕೃಷಿಯಲ್ಲಿ ಈ ಸುಳಿ ಕೊಳೆ ರೋಗ ಮೇನ್ ಸಮಸ್ಯೆ ಇರೋದು. ಅದು ಆ್ಯಕ್ಚುಲಿ ಬೇರೆಗೆ ಸಮಸ್ಯೆಯಾಗಿ ನೀರು ಮೇಲೆ ತಗೊಂಡು ಸುಳಿಗೆ ಹೋಗುತ್ತೆ. ಆವಾಗ ಸುಳಿ ಕೊಳೆ ಶುರು ಮಾಡುತ್ತೆ. ಸುಳಿ ಕೊಳೆ ನಾವು ಗಿಡವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ಸ್ಟಾರ್ಟಿಂಗ್ ಸಣ್ಣ ಮೊದಲು ಇದೆ, ಸಣ್ಣ ಸುಳಿ ಇತ್ತಲ್ಲ, ಚಿಗುರು ಸುಳಿ, ಅದು ಫಸ್ಟ್ ಕೊಳೆಯಲಿಕ್ಕೆ ಆರಂಭ ಆಗುತ್ತೆ. ಅದು ಕೊಳೆಯಲಿಕ್ಕೆ ಆರಂಭ ಆದ ಕೂಡಲೇ ನಮಗೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಅದನ್ನು ಬೇಗ ಕಟ್ ಮಾಡಿ ತೆಗೆಯೋದ್ರಿಂದ ಅಡಿಕೆ ಮರನ ಬದುಕಿಸಿಕೊಳ್ಳಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಅಂತ ಗೊತ್ತಾ, ಸುತ್ತಲೇ ಹಿಡಿಯೋದ್ರಿಂದ ಸುಳಿ ಕೊಳೆದು ಹೋದಾಗ ಆ ಕೊಳೆಯ ನೀರು ಇತ್ತಲ್ಲ ಅದು ಕೆಳಗೆ ಬಿಡದ್ರ ತನಕ, ಸುಳಿ ಈ ಚಿಗುರ ತನಕ ಬರುತ್ತೆ, 8 ಗಂಟೆ ಇರೋ ತನಕ ಅಲ್ಲಿಯವರೆಗೆ ಬಂದರೆ ಗಿಡ ಉಳಿಸ್ಕೊಳ್ಳಿಕ್ಕಾಗಲ್ಲ. ಎಕ್ಸಾಂಪಲ್, ಆ ಕೊಳೆ ನೀರಿತ್ತಲ್ಲ ಅದಿನ್ನು ಕೊಳಕಂತ ಹೋಗುತ್ತೆ, ಬಿಟ್ಟರೆ ಗಿಡ ಚಿಗುರಿಗೆ ಬಿಡೋದಿಲ್ಲ. ಆದಷ್ಟು ಕೊಳೆ ರೋಗ ಬಂದು ನೋಡಿದ ಕೂಡಲೇ ನಾವು ತಲೆ ಸ್ವಲ್ಪ ಹೆಡೆಯನ್ನೆಲ್ಲ ಕಟ್ ಮಾಡಿ ಆ ನೀರನ್ನು ಕೆಳ ಬಿಡೋ ಬರೋ ತನಕ ಮಾಡಬೇಕಾಗಿ. ಆ ಗಲೀಜ್ ನೀರಿತ್ತಲ್ಲ ಕೊಳೆತ ನೀರನ್ನು, ಅದು ತುಂಬ ಸ್ಮೆಲ್ ಇರುತ್ತೆ, ಆ ಕ್ರಾಸ ಕಟ್ ಮಾಡಿ ನೀರು ಕೆಳಗಡೆ ಬಂದಾಗ ಗಿಡವನ್ನು ಸೇವ್ ಮಾಡಲಿಕ್ಕೆ ಆಗುತ್ತೆ. ಈ ಕೊನೆ ಬಿಟ್ಟು ಮರ ಇದ್ದರೆ 1 ವರ್ಷದ ಇಳುವರಿ ಬರಲ್ಲ, ಅದು ಗ್ರೋತ್ ತಗೊಳ್ಳಿಕ್ಕೆ 1 ವರ್ಷ ಬೇಕಾಗುತ್ತೆ. ನಾವಲ್ಲಿ ಹೆಡೆಯೆಲ್ಲ ಕಟ್ ಮಾಡಿರ್ತೇವಲ್ಲ, ಫುಲ್ ಸಣ್ಣಾಗಿ ಮತ್ತು ಪುನಃ ಗಿಡ ಒಂದು ಸಣ್ಣ ಗಿಡ ಬಂದಾಗಿ ಅರ್ಧ ಮರದಿಂದ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆದಮೇಲೆ ಮತ್ತೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಅದು ಮರವನ್ನು ಸೇವ್ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಮತ್ತು ಸಣ್ಣ ಗಿಡದಲ್ಲಿ ನಾವು ಗಂಟು ಬಿಡ್ಲಿಕ್ಕೆ ಶುರುವಾದಾಗ ಒಂದು 3-4 ಗಂಟೆ ಬಿದ್ದಾಗ ಗಂಟು ಬಿಡ್ಲಿ ಶುರುವಾದಾಗ ನಾವು ಅಡಿಕೆ ಎಡೆಯನ್ನು ಕಟ್ಟೋದು, ನಮ್ಮ ಬಿಸಿಲು ಬರುವ ಜಾಗಕ್ಕೆ ಅಡಿಕೆ ಎಡೆಯನ್ನು ಕಟ್ಟೋದ್ರಿಂದ ಆ ಸ್ಮೂತ್ ಮರಕ್ಕೆ ಸುಟ್ಟೋಗೋದನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಇನ್ನು ಕೆಲವರು ಸುಣ್ಣ ಎಲ್ಲ ಹೊಡಿತಾರೆ, ನಮ್ಮಲ್ಲೆಲ್ಲ ಅಡಿಕೆ ಹೆಡಿ ಕಟ್ಟೋದು, ಮೊದಲೇ ಹೆಡಿ ಕಟ್ಟೋದು, ಅದು ಒಡ್ರು ಕಟ್ಟೋದು, ಇದೆಲ್ಲ ಮಾಡಿದ್ರೆ ಬೆಟ್ರ್ ಆಗಿ ಕೇಂತೇರಿ ರೇಡಿಯೋ ಕುಂದಾಪುರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಚಂಡನು ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮಥ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮಥ. ಬಾರೆ ಬಾರೆ ಬಾ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ

ಹೆಂಗರಿ ನಗುತ್ತಾ ಅಳುತ್ತಾ ಗಡಬಡನೆ ಹಾಂಗೆ ಹಿಂಗೆ ಇಡುಗಡಿ ಬಿಡುಗಡಿ ನಡಿ ನಡಿ ಗಡಿ ಬಿಡಿ ಇಡುಗಡಿ ಬಿಡುಗಡಿ ನಡಿ ನಡಿ ಹಿಂದಡಿ ಮುಂದಡಿ ನಡಿ ನಡಿ ತಗದ ತಗದ ಪ್ಲಾಂಗ್ ಪ್ಲಾಂಗ್ ಪ್ಲಾಂಗ್ ತಗತ.

ಜಂಜೂಡಿ ಕುಂಟತನ ತೋರ್ ಬ್ಯಾಡ್ವೆ ಬಿತ್ತರಿ ನೀ ಕುಂಟತನ ತೋರ್ ಬ್ಯಾಡ್ವೆ ಬಿತ್ತರಿ ಕುಡಿಗುಡಿ ನೋಟ ಕುಡುಗಾಟ ಕುಲ್ತ ಪಲ್ತ ಬಾ ಜನಕ್ ಜನಕ್ಕು ಕುಣಿಯುದ ಬಾ ಜಮ್ ಜಮ್ ಜಮ್ ಜಮ್ ಜಿಗಿಯುದ ಬಾ ನಟ್ಟಗಬ ಸೊಟ್ಟಗಬ ಮದ್ದಾನೆ ಮರಿಯಾನೆ ಚಿರ್ರ ಬರ್ರ ಕುಯ್ಯೋ ಮರ್ರೋ ತಿನ್ನಾರನ್ನ ಸೀಮೆ ಸುನ್ನ ಗುಡುಗುಡು ಗುಡುಗುಡು ಗುರ್ರ ತಗ ಜನುತ ಹಾ ನಗ ನಗ ನಗ ನಗ ನರ್ರ ತಗ ನಿಮಿತ ಗುಂ ಗುಂ ಗುಂ ಗಡಿ ಪಡಿ ಕುಂತ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಟ್ಟಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ

ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ ಈ ಇಬ್ಬರಿಗೂ ಕೈ ಕೊಟ್ಟ ಮತ್ತೊಬ್ಬ ಅಣ್ಣ

ಅನಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಹಣಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಸುಲಿಗೆ

0: ಸುಶೀಲ. ಏ ಸುಶೀಲ, ಅಯ್ಯಯ್ಯ, ಎಂತ ಹೆಂಗ್ಸೆ ಗಂಡಿ ಗೆಲಿತೆ? ಒಂದ್ ಗಳಿಗೆ ಒಳ್ಳೆದಿರುತ್ತ, ಒಂದ್ ಗಳಿಗೆ ಕಟ್ಟದಿರುತ್ತ, ಇಡೀ ಹೊತ್ತು ಒರ್ಲದೇಕಂದ ಹಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ, ನಮ್ಮನಿ ಗಂಡಿಗೆ ಹೊಡೆದೆ ಅಂತಕ್ಕೆ ಆ ಗಂಡಿ ಇಪ್ಳು ಕಟ್ಕೊ ಮರ್ಕತ್ ಕಾಣಲ್. ಅಲ್ಲ, ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ?
1: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈಯಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ.
0: ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗೆ ಎಲಿ ಇಲ್ದಿರೆ ನಾಳೆ ಚಿಗುರು ಕುಸಾಕ್, ಅದೇ ನನ್ ಗಂಡಿಗೆ ಅಂತಾರು ಐರೆ. ಎಂತ ಕತಿ
1: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗೆ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರಿನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟೆಲ್ಲ.
0: ಗಂಟಿಯೂ ಮನ್ಸರು ಒಂದೇ ಮರತಿ ಹಂಗಾರೆ.
1: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚೇ ಕಂಡ್ಕಂಡಿದೆ ನಾನ್.
0: ಅಯ್ಯಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕ ತಮ್ರ ಹಳತೆಲ್ಲ ನೆನ್ಬಿಡ್ಬೇಡ ಸುಶೀಲ. ನೀನ ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
1: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮೀಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತೇನೆ ನೀನ.
0: ಹ್ಮ್, ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ್ ಎಲ್ಲ ಬರೀ ಅನ್ಯಾಯ ಮಾಡುದೇ.
1: ಎಂತ ಎಂತ ನಮ್ಮನಿಯರ? ನಿನ್ ಗಂಡ ಬೈಯಾರ್ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಸ್ರ ಮಕ್ಳಿದ್ದು ಅಂದೇಳಿಯೂ ಇಲ್ಲ.
0: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮಿಂದ್ರ ನಿಂಗೇನ್?
1: ನಿನ್ ಗಂಡ ಬಾಮಿ ಕಟ್ಟೆಂಗಾರು ಮೀಲಿ ಹಂಗರ್ ಕಟ್ಟೆಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗರ?
0: ಅಲ್ಲ, ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
1: ಏನ ಹೇಳ್ದ?
2: ಅಲ್ಲ, ಎಂತ ಹೆಂಗ್ಸ್ರೆ ನಿಮ್ ಗಂಡಿ ಅಂದ್ರೆ ಕೂಗುದ್ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತರೋರ್ ನೀನ್ ಬರ್ಕ, ನಿನ್ಗೆ ಅಂತರೋರ್ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
1: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗು ಹಿಡ್ಕಂತಿತ್ತು. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ್ ಕಾಣ್. ಹೋಯ್ ತಪ್ಸ ಹೋಗ.
3: ಏ ಬಬ್ಬರ್ಯಾ.
4: ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮೊಳಳಿ ಪಂಚಾಯತ್, ಕುಂದಾಪುರ ತಾಲೂಕು. ಎಲ್ಲರೂ ಕೇಳ್ತಾರೆ ಬೋಡೋ ದ್ರಾವಣವನ್ನು ಯಾವಾಗ ಸಿಂಪಡಣೆ ಮಾಡಬೇಕು ಅಂತ. ಬೋಡೋ ದ್ರಾವಣ ಸಿಂಪಡಣೆ ಮಾಡುವ ಸಮಯ ಮಳೆ ಸಂಪೂರ್ಣವಾಗಿ ಆರಂಭವಾಗಿ ವಾರ ಅಥವಾ 15 ದಿನದ ಒಳಗಡೆ ಸಿಂಪಡಣೆ ಮಾಡುವುದು ಸೂಕ್ತ. ಈಗಾಗಲೇ ತುಂಬ ಜನ ರೈತರು ಮಳೆ ಆರಂಭದ ಮೊದಲೇ ಒಂದು ಹಂತದ ಸಿಂಪಡಣೆಯನ್ನು ಮುಗಿಸಿರುತ್ತಾರೆ. ಬೇರೆ ರೈತರು ಅದನ್ನು ನೋಡಿ ಗೊಂದಲಕ್ಕೀಡಾಗುವುದು ಬೇಡ. ಮಳೆ ಪೂರ್ಣ ಆರಂಭವಾದ ಒಂದು ವಾರದ ನಂತರ ಬೋಡ ದ್ರಾವಣ ಸಿಂಪಡಣೆ ಮಾಡಿ ಕೊಳೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಈ ಸಣ್ಣ ಗಿಡ ನಾಟಿ ಮಾಡಿದವರು ಅಂದರೆ ಹೊಸ ತೋಟದವರು ಗಿಡಕ್ಕೆ ಸ್ಪ್ರೇ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂತಾರೆ. ಅವರು ಸಣ್ಣ ಗಿಡ ಇರೋದ್ರಿಂದ ಮನೆಯವರೇ ಸ್ಪ್ರೇ ಮಾಡಬಹುದು ಅಥವಾ ತೋಟದ ಕೆಲಸ ಮಾಡೋರಿಂದ ಕೂಡ ಸ್ಪ್ರೇಯನ್ನು ಮಾಡಿಸಿಕೊಳ್ಳಬಹುದು. 200 ಲೀಟರ್ ನೀರಿನ ಡ್ರಮ್ಮಿಗೆ 2 ಕೆಜಿ ಮೈಲ್ತುತ್ತ, 2 ಕೆಜಿ ಸುಣ್ಣ, ಫಾಸ್ಟ್ ಗಮ್ ಆದರೆ 60-100 ml, ಆರ್ಡಿನರಿ ಗಮ್ ಆದರೆ 300 ml-400 ml ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಅಡಿಕೆ ಕಾಯಿಯಿಂದ ಸುಳಿಯ ತನಕ ಸಿಂಪಡಣೆ ಕೊಡಬೇಕು. ಮಿನಿಮಮ್ ಒಂದು ಗಿಡಕ್ಕೆ ಅಂದರೆ ತುಂಬ ಅಡಿಕೆ ಇರೋ ಗಿಡಕ್ಕೆ ಮತ್ತು ಸಣ್ಣ ಗಿಡದಲ್ಲಿ ಕೊನೆ ಸ್ವಲ್ಪ ದೂರ ದೂರ ಇರೋದ್ರಿಂದ ಒಂದು ಗಿಡಕ್ಕೆ ಮಿನಿಮಮ್ 7 ಲೀಟರ್ ಬೋಡ ದ್ರಾವಣ ಬೇಕಾಗುತ್ತದೆ. ಇದನ್ನು ಜಟರ್ ಪಂಪ್ ಮತ್ತು ಪೆಟ್ರೋಲ್ ಪಂಪಿಂದ ಸ್ಪ್ರೇ ಮಾಡ್ತಾರೆ. ಮಾಮೂಲಿಯಾಗಿ ಪೆಟ್ರೋಲ್ ಪಂಪ್ ಬಳಸಿ ಸ್ಪ್ರೇ ಮಾಡುವವರು ಪ್ರೆಜರನ್ನು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸ್ಪ್ರೇ ಚೆನ್ನಾಗಾಗುತ್ತದೆ. ಈ ಮಳೆಗಾಲ ಸಮಯದಲ್ಲಿ ಕೊಳೆ ರೋಗ ಬಂದಾಗ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡೋದ್ರಿಂದ ರೋಗ ಲಕ್ಷಣ ಕಂಡ ತಕ್ಷಣ ಬೋಡ ದ್ರಾವಣ ಸಿಂಪಡಣೆ ಮಾಡುವುದು ಸೂಕ್ತ. ಅಡಿಕೆ ಮರದಲ್ಲಿ ಹರಳು ಉದುರುವುದು ಇದು ಕೊಳೆ ರೋಗದ ಸಮಸ್ಯೆ ಅಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ರಸ ಇರುವ ಕೀಟದಿಂದ ಮಿಡಿ ಉದುರುತ್ತದೆ. ಅಡಿಕೆ ಮರಕ್ಕೆ ಬೋಡ ದ್ರಾವಣ 2ನೇ ಸಿಂಪಡಣೆ ಯಾವಾಗ ಮಾಡಬೇಕು? ಒಂದು ಹಂತದ ಸಿಂಪಡಣೆ ಆದಮೇಲೆ 30-35 ದಿನದ ಒಳಗೆ ಮಾಡಬೇಕು. 30-35 ದಿನದ ಗ್ಯಾಪ್ ಎಂತಕ್ಕೆಂದರೆ ಮಳೆ ತುಂಬ ಬರ್ತದೆ, ಮೆಡಿಸಿನ್ ಸ್ಪ್ರೇ ಮಾಡೋರು ಸಿಗುವುದಿಲ್ಲ ಮತ್ತು ನಮಗೆ ಬರ್ಸೋದಿರಲಿಲ್ಲ, ಅದರಿಂದ 5 ದಿನ ಗ್ಯಾಪ್ ಇಟ್ಕೊಂತೇವೆ. 30-35 ದಿನದಲ್ಲಿ ಹೊಡೆದ್ರೆ ಸೂಕ್ತ. ಮಳೆ ಬರುವಾಗ ಸ್ಪ್ರೇ ಕೊಡಬಹುದಾ? ಮಳೆ ಬರುವಾಗ ಸ್ಪ್ರೇ ಕೊಡಬಹುದು. ಸಮಸ್ಯೆ ಏನಂದರೆ ಒಂದು ಮರಕ್ಕೆ ಸ್ಪ್ರೇ ಮಾಡಿದ್ದು ಇನ್ನೊಂದು ಮರಕ್ಕೆ ಸ್ಪ್ರೇ ಮಾಡುವಾಗ ನೆನಪು ಹೋಗುತ್ತೆ ಹೊಡೆಯವರಿಗೆ, ಮರ ಕಾಣ ಸ್ಪ್ರೇ ಆಗಿದೆ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಮತ್ತು ಮರ ಜಾರುತ್ತೆ. ಆ ರೀಸನಿಂದ ಮಳೆ ಬರುವಾಗ ಹೊಡೆಯಲ್ಲ ಬಿಟ್ಟರೆ ಮಳೆ ಬರುವಾಗ ಸ್ಪ್ರೇ ಕೊಡ್ಬೋದು. ಸ್ಪ್ರೇ ಪ್ರತಿಯೊಂದು ಅಡಿಕೆಯು ಒದ್ದೆ ಆಗೋ ಥರ ಸ್ಪ್ರೇ ಕೊಟ್ಟಾಗ ಅಡಿಕೆ ಉದುರುವುದಿಲ್ಲ. ನಾನು ಮಳೆ ಬರುವಾಗ 2 ವರ್ಷದಿಂದ ಟ್ರಯಲ್ ನೋಡಿದ್ದೆ, ಒಂದು ಅಡಿಕೆನೂ ಉದುರಿಲ್ಲ. ಮತ್ತು ಕೆಲವರು ಸುಣ್ಣ ಜಾಸ್ತಿ ಹಾಕೋ ರೀಸನ್ ಏನಂದರೆ ಅಡಿಕೆ ಮರಕ್ಕೆ ಸ್ಪ್ರೇ ಕೊಡುವಾಗ ಕಾಣಿಸೋದಿಲ್ಲ ಅಂತ ಸುಣ್ಣ ಜಾಸ್ತಿ ಹಾಕ್ತಾರೆ. ಸುಣ್ಣ ಹೆಚ್ಚುವಲೆ ಜಾಸ್ತಿ ಬೇಕಿಲ್ಲ, 1 ಕೆಜಿನೂ ಜಾಸ್ತಿ, 900 ಗ್ರಾಮ್ ಕೊಟ್ಟರು ಸಾಕು 100 ಲೀಟ್ರಿಗೆ. 200 ಲೀಟರ್ ಹೆಚ್ಚಂದ್ರೆ 800 ಗ್ರಾಮ್ ಅಥವಾ 2 ಕೆಜಿ ಕೊಟ್ಟರೆ ನಡೀತದಾಗಿ. ಅಡಿಕೆ ಮರಕ್ಕೆ ಸ್ಪ್ರೇ ಕೊಡುವಾಗ ಒಂದೇ ಕಡೆಯಿಂದ ಕೊಟ್ಟರೆ ಕವರ್ ಆಗ್ತಿಲ್ಲ ಅಂದ್ರೆ ಕೊನೆ ಜಾಸ್ತಿ ಇರೋ ಮನೆಗೆ ಕನಿಷ್ಠ 3 ಕಡೆಯಿಂದ ಸ್ಪ್ರೇ ಕೊಟ್ಟಾಗ ಮಾತ್ರ ಪ್ರತಿಯೊಂದು ಅಡಿಕೆ ಒದ್ದೆ ಆಗುತ್ತದೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ನಮಸ್ತೆ, ನಿಮ್ ಹೆಸರು?
3: ನನ್ನ ಹೆಸರು ನಂದಿತಾ.
2: ಹ್ಯಾಪಿ ವುಮೆನ್ಸ್ ಡೇ.
3: ಥ್ಯಾಂಕ್ ಯು, ವಿಶ್ ದ ಸೇಮ್.
2: ಸೊ ಈ ವರ್ಷ ಮಹಿಳಾ ದಿನಾಚರಣೆಯ ಥೀಮ್ ಏನಂದ್ರೆ ಗಿವ್ ಟು ಗೇನ್. ಸೊ ನಿಮ್ ಪ್ರಕಾರ ಗಿವ್ ಟು ಗೇನ್ ಅಂದ್ರೆ ಏನು, ನಿಮ್ಮ ಅಭಿಪ್ರಾಯನ ಹೇಳ್ತೀರಾ?
3: ದಿಸ್ ಇಯರ್ ಲೆಟ್ಸ್ ಎಂಬ್ರೇಸ್ ಗಿವ್ ಟು ಗೇನ್. ನಿಮ್ಮ ಬೆಂಬಲ, ನಿಮ್ಮ ಸಮಯ, ನಿಮ್ಮ ಅವಕಾಶಗಳು ಮಹಿಳೆಯ ಶಕ್ತಿಯನ್ನು ಬೆಳಗಿಸುತ್ತವೆ ಮತ್ತು ಅದು ನಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕೆ ಕಾರಣವಾಗುತ್ತದೆ. ಗಿವ್ ರೆಸ್ಪೆಕ್ಟ್, ಗಿವ್ ಎನ್ಕರೇಜ್ಮೆಂಟ್, ಗಿವ್ ಹೋಪ್. ಮಹಿಳೆಯರು ತಮ್ಮ ಕನಸುಗಳನ್ನು ಸಾಧಿಸಲು ತಮ್ಮ ಶಕ್ತಿಯನ್ನು ತೋರಿಸಲು, ಬಿಕಾಸ್ ಸ್ಟ್ರಾಂಗ್ ವುಮೆನ್ ಮೀನ್ಸ್ ಸ್ಟ್ರಾಂಗ್ ಸೊಸೈಟಿ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಹಾರ್ದಿಕ ಶುಭಾಶಯ.
1: ರೇಡಿಯೋ ಕೇಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಎಲ್ಲರಿಗೂ ನಮಸ್ಕಾರ. ನಾನು ಜಯಪ್ರಕಾಶ್ ಹೆಗ್ಡೆ. ನಿಮ್ಗೆಲ್ಲ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೊಡ್ತಾ ನಮ್ಮ ಸ್ನೇಹಿತರೆಲ್ಲ ಸೇರಿ ಭಂಡಾರ್ಕರ್ಸ್ ಕಾಲೇಜಿಗೆ ರೇಡಿಯೋ ಕುಂದಾಪುರ ಮಾಡಿರಲ್ಲ, ಇದನ್ನು ಹೇಗಳಿಗೂ ಕೇಳ್ತಾ ಇದ್ವಿ. ನಾವೆಲ್ಲ ಸೇರಿ ಅವ್ರಿಗೆ ಉತ್ತೇಜನ ಕೊಟ್ಟು, ಯಾಕಂದ್ರೆ ನಾವು ಅಧ್ಯಯನ ಕೇಂದ್ರ ಮಾಡಿ ಆಯ್ತು ವಿಶ್ವವಿದ್ಯಾನಿಲಯ ಇದ್ದಂಗೆ, ಅದ್ರ ಕಚೇರಿನ ಇನ್ನೊಂದು ಈ ಕಟ್ಟಡದಂಗೆ ಮಾಡ್ತಾ ಇತ್ತು. ಈ ಕಟ್ಟಡ ಅಂತ ಹೇಳಿದ್ರೆ ಭಂಡಾರ್ಕರ್ಸ್ ಕಾಲೇಜಿನ ಕಟ್ಟಡದಂಗೆ ನಮ್ದು ಅಧ್ಯಯನ ಕೇಂದ್ರದ ಕಚೇರಿ ಇರ್ತದೆ. ಅದರಿಂದ ಇದಕ್ಕೆ ಆಗಾಗ ನಾವು ಬತ್ತು ನಮ್ಮ ಮನ್ಸಂಗಿದ್ದ ಅಭಿಪ್ರಾಯಗಳನ್ನೇ ಹೇಳಕ್ ಶುರು ಮಾಡ್ತು. ನಿಮ್ಗೆಲ್ಲ ನಮಸ್ಕಾರ.

0: ಅರಮನೆ ಸೊಂಪು ನನಗೆ ನನಗೆ, ಪಾಕಂ ಪಪ್ಪು ನಿನಗೆ ನಿನಗೆ, ಕಾಡಿನ ಸೊಪ್ಪು ನಮ್ಮ ಭಾವನಿಗೆ. ಪಾಪ ಅಯ್ಯೋ ಪಾಪ, ಪಾಪ ತುಂಬ ಪಾಪ, ಪಾಪ ಪುಟ್ಟ ಪಾಪ, ಪಾಪ ಪುಟ್ಟ ಪಾಪ ಮುದ್ದು ಪಾಪ.
1: ಪಟ್ಟಾಭಿಷೇಕ ಹೇ.

0: ಮಾತಿನ ಭಟರೆ ಬನ್ನಿ ಬನ್ನಿ, ಕಾಲಿನ ಹೆಜ್ಜೆ ಹಾಕಿ ಹಾಕಿ, ಕಾಲಿನ ಹೆಜ್ಜೆ ಹಾಕಿ, ಕಾಲಿನ ಹೆಜ್ಜೆ ಹಾಕಿ. ಎಡಬಲ ಎಡಬಲ ಎಡಬಲ ಬಲ ಎಡಬಲ ಎಡಬಲ ಎಡ ಎಡಬಲ ಎಡಬಲ ಎಡಬಲ ಧಣ ಬಣ ದಡ್ಡ ಬಂಕೋ ದಡ್ಡ ಬಂಕೋ ದಡ ಬಡ ದಡ ಬಡ ದಡ ಬಡ ದಡ ಬಡ ದಡ ಬಡ ಬಂತು ಪಟ್ಟಾಭಿಷೇಕ.
1: ಸುದ್ದಿ ಶಂಕರ್ ಸುದ್ದಿ.

0: ಕೊಡಕ್ಕೆ ಇಷ್ಟ ಪಡ್ತೀರಾ?
1: ಸೊ ನನ್ನ ಜೀವನದಲ್ಲಿ ಸ್ಫೂರ್ತಿದಾಯಕ ಮಹಿಳೆ ಅಂತಂದ್ರೆ ನನ್ನಮ್ಮ. ಯಾಕಂದ್ರೆ ನನ್ನಮ್ಮ ನಮಗೋಸ್ಕರ ತುಂಬಾನೇ ತ್ಯಾಗ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಕಣ್ರೆಪ್ಪೆ ತರ ಕಾಪಾಡ್ಕೊ ಬಂದಿದ್ದಾರೆ, ಪ್ರೀತಿಯಿಂದ ಬೆಳೆಸಿದ್ದಾರೆ. ಸೊ ಅಮ್ಮನ ಬಗ್ಗೆ ಹೇಳೋದಾದ್ರೆ ಪದಾನೇ ಸಾಕಾಗಲ್ಲ. ಎಲ್ಲರ ಲೈಫ್ ಅಲ್ಲೂ ತಾಯಿನೇ ರೋಲ್ ಮಾಡಲ್ ಆಗಿರ್ತಾರೆ. ಸೊ ಎಲ್ಲಾ ಮಹಿಳೆಯರಿಗೂ ತಾಯಂದಿರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
2: ರೇಡಿಯೋ ಕೆಂಟಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರ ಕೇಂಬರಿಗೆಲ್ಲ ನಮಸ್ಕಾರ. ನಾನು ಪ್ರವೀಣ್ ಹೆಬ್ಗೋಳಿ. ಇವತ್ತು ತೆಂಗು ಕೃಷಿಯ ಮುಂದಿನ ಭಾಗವನ್ನು ಸ್ವಲ್ಪ ಮಾತಾಡ್ತೇನೆ. ತೆಂಗು ಕೃಷಿಯಲ್ಲಿ ಅಂತರ ಸ್ವಲ್ಪ 30 ಅಡಿ 30 ಅಡಿ ಇದ್ರೂ ಒಳ್ಳೆಯದು. ಸಿಂಗಲ್ ಲೈನ್ ನಡೋದಾದರೆ 10 ಇದ್ರೂ ನಡೀತು. ಒಂದು 20 ಫೀಟಿಗೆಲ್ಲ ನಮ್ಮ ವಯಸ್ಸಾದರೆಲ್ಲ ಹಾಕಿದ್ರೆ ಅಂದರೆ ಸಿಂಗಲ್ ಲೈನ್, ಅದು ಗೆದ್ದಿ ಬದೇ ನಡೋದು, ಬಾರ್ಡರ್ ಲೈನ್ ನಡಿಬಿಡೋದು. ಸಿಂಗಲ್ ಲೈನ್ ಇದ್ರೆ ಆಚೆ ಈಚೆ ಹೋಗಿ ಬ್ಯಾಲೆನ್ಸ್ ಆಗುತ್ತೆ. ಅದೇ ತೋಟ ಮಾಡೋದಾದ್ರೆ 30 ಅಡಿ 30 ಅಡಿ ಗ್ಯಾಪ್ ಬೇಕೇ ಬೇಕು. ಮತ್ತು ತೆಂಗಿಯಲ್ಲ ತೆಂಗಿನಲ್ಲಿ ಮೇನ್ ಸಮಸ್ಯೆ ಅಂದರೆ ಮಂಗನ ಸಮಸ್ಯೆ. ಅದರಿಂದ ಹೆಚ್ಚಿನವರು ತೆಂಗಿನಕಾಯಿ ತೆಗೀತಿಲ್ಲ, ಗಿಡ ನೆಡೋದಿಲ್ಲ, ತೆಂಗಿನ ಬೆಳೆನ ಒಂದು ನಿಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ತೆಂಗು ಬೆಳೆಯಲ್ಲಿ ಮೇನ್ ಸಮಸ್ಯೆ ಇರೋದು ಮಂಗನ ಸಮಸ್ಯೆ. ಮಂಗನ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ನೀವು ನೈಟ್ ಮಂಗ ಎಲ್ಲ ಕೂತ್ಕೊಂತೇವೆ ನೋಡ್ಕೊಂಡು ಅಲ್ಲಿಗೆ ರಾಕೆಟ್ ಅಥವಾ ಗನ್ನಲ್ಲಿ ಹೊಡೆಯೋದು ಅಥವಾ ಗನ್ನಲ್ಲಿ ಶೂಟ್ ಮಾಡೋದು, ನೈಟ್ ಟೈಮಲ್ಲಿ ಸ್ವಲ್ಪ ಹೆದರ್ಸ್ಬೇಕು ಅವನು. ಸಂಜೆ ಟೈಮಲ್ಲಿ ಎಲ್ಲ ಕೂತ್ಕೊಂತೇವೆ ನೋಡ್ಕೊಂಡು ನೈಟ್ ಹೋಗಿ ಸ್ವಲ್ಪ ಹೆದರ್ಸ್ರೆ, 8 9 ಅಥವಾ 12 1 ಗಂಟೆ ಹಾಗೆ ಹೆದರ್ಸ್ರೆ, ಒಂದು ಸಿಗ್ನಲ್ ಕೊಟ್ಟರೆ ಬೆಳಿಗ್ಗೆ ಅದೇ ಟೈಮಿಗೆ ಹೋಗಿ ಅದೇ ಸಿಗ್ನಲ್ ಕೊಟ್ಟರೆ ಓಡಾತೋ ಹೋಗಿ. ಮತ್ತು ಮಂಗನ ಬೆರೆಸುವಾಗ ನೀವು ಸ್ವಲ್ಪ ಸಾಮಾನ್ಯ ಸಮಸ್ಯೆ ರೈತರದಿಂದ ನಮ್ಮ ತೋಟದ ಪಕ್ಕ ತೋಟ ಬೆರೆಸಿಬಿಡೋದು, ಅದು ಆ್ಯಕ್ಚುಲಿ ತಪ್ಪು. ನಮ್ಮ ತೋಟ ಪಕ್ಕ ತೋಟ ಹೋಗೇನೋ ಮಂಗಾಗ ಗೊತ್ತಾಗಲ್ಲ. ನಾವು ಸ್ವಲ್ಪ ದೂರ ಬೆರೆಸ್ಬೇಕು, 1.5 ಕಿಲೋಮೀಟರ್ ದೂರ ಬೆರೆಸ್ರೆ ಅವು ಈಚೆ ಸದ್ಯಕ್ಕೆ ಬರಲ್ಲ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಓಯ್ ಶಂಕರಣ್ಣ, ಕುಡಿ ಹಬ್ಬದೆ ಅಂತ ಹಿಡ್ಕ ಬರ್ಲೆ ಮರ.
1: ಅಲ್ಲೆಂತ ಹುಲಿ ಬಂದಿತ್ತಂಬ್ರ ಹಿಡ್ಕ ಒಪ್ಗೆ?
0: ಹಂಗಲ್ದೆ ಕಬ್ಬಿನ್ ಕೊಡಿ, ತಿಂಡಿ, ಆಟ ಸಾಮಾನ್ ಎಂತದು ತರ್ಲಿ ಹಂಗಾರೆ?
1: ಆಟ ಸಾಮಾನ್ ಹಿಡ್ಕಪ್ಪು, ನಾನೆಂತ ಮಗು.
0: ಈ ಗಂಡಸಿನ ಮಾತಾಡ್ಸದ್ ನಾಯಿ ಬಾಯಿಗೆ ಕೋಲ್ ಹಾಕ್ದಂಗಾಯ್ತು.
1: ಎಂತಂದ್ರೆ?
0: ಎಂತ ಇಲ್ಲ ಶಂಕರಣ್ಣ, ಕಬ್ಬಿನ್ ಕೊಡಿ ಯಾರು ಹಿಡ್ಕ ಬರ್ಲಕ್ಕಿತ್ತ ನಿಮ್ಗೆ?
1: ಕಬ್ಬಿನ ಕೊಡಿ ಹಿಡ್ಕಪ್ಪಕ್ಕೆ ನಮ್ದೆಂತ ಹೊಸ ಜೋಡಿಯ?
0: ಹಂಗಲ್ದೆ ಹಳಿಯರು ಒಂದು ರೀತಿ ರಿವಾಜನಲ್ಲಿ ಮಾಡ್ರ ಮೇಲೆ ನಾವೆಲ್ಲ ಅದನ್ನ ಅನುಸರಿಸ್ಕೊಂಡು ಹೊಯ್ಕಾ ಬೇಡ್ದ.
1: ಮೊನ್ನೆ ಮದಿಯಾದ್ರೆ ಹಬ್ಬದ್ ಗುಡಂಗಿಲ್ಲ. ನಾವು ಹಳಿಯರ್ ಕೊಡಿ ಹಬ್ಬಕ್ ಹೋಯ್ ಕೊಡಿ ಹಿಡ್ಕೋಬಹುದ?
0: ಯಾರ ಬಗ್ಗೆ ಮಾತಾಡ್ತಿದ್ರಿ ಶಂಕರಣ್ಣ ನೀವು?
1: ಗೊತ್ತಿಲ್ಲ ಹೆಂಗ್ ಸರ್ ನಿಮ್ಗೆ? ಆ ಕೆರೆಮನಿ ಬಾಬಿ ಮಗ ಇಲ್ಲ, ಮೊನ್ನೆ ಸಂಕ್ರಾಂತಿ ಮಾರನೇ ದಿನ ಮದಿ ಅನ್ನಲ್ಲ.
0: ಯಾವ ಬಾಬಿ?
1: ಅದೇ ಮಾರೆ, ಆ ಅಸೋಡ ಕುಷ್ಟಣ್ಣನ್ ಮದಿ ಐದಾಳಲ್ಲ, ಆ ಸಾಕು ಒಕ್ಕನ್ ಮೂರನೇ ಹೆಣ್ಣ ಕೆರೆಮನಿ ಬಾಬಿ. ಗೊತ್ತಿಲ್ಲ ನಿಮ್ಗೆ?
0: ನಮ್ಮ ಉಗ್ರಾಣಿ ಕುಸ್ತಿನಿ ಹೆಂಡತಿ ಬಾಬಿ ಅಕ್ಕಲ್ದ? ಅಲ್ಲ, ಅವಳ ಮಗನಿಗೆ ಮದಿ ಮಾಡ್ದಳ ಮರೆ?
1: ಮದಿ ಮಾಡ್ಸದಲ್ಲ, ಗಂಡ ಮದಿ ಆದ್.
0: ಎಂತ ಹೇಳ್ತ್ರಿ ಗಂಡ್ಸ?
1: ಆ ಗಂಡ ಬೆಂಗಳೂರಿನ ಕೆಲಸ ಮಾತ್ರ ಮಾಡೋಕ್ ಹೋದಲ್ದೆ ಅಲ್ಲೇ ಲವ್ ಮಾಡಿ ಹೆಣ್ಣಿನ ಸೀದಾ ಮನೆ ಕರ್ಕ ಬಂದಿದ್ದ. ಕಣ್ಣಂಗ್ ನಿತ್ಕಂಡ ಇವಳನ್ನೇ ಮದಿ ಆತಿ ಅಂದಲಿ ಗಲಾಟಿಯಲ್ಲ. ಅಡಿಕೆ ಎಂತ ಮಾಡುದ, ಮನೆಯರೆಲ್ಲ ಒಪ್ಕಂಡ ಅಂತೂ ಮದಿ ಮಾಡ್ಸ್ರ.
0: ಹೌದಾ? ಹೆಣ್ಣಿನ ಮನೆಯರು ಯಾರು ಎಂತ ಅನ್ಲಿ ಅದಕ್ಕೆ?
1: ಹೆಣ್ಣಿಗೆ ಅಪ್ಪ ಅಬ್ಬಿ ಯಾರು ಇಲ್ಲಮ್ರ, ಬೀಜಂಗ್ ಇಪ್ಪುದಮ್ರ ಹೆಣ್ಣ. ಆ ಗುಂಡಿಗಿಂತ ಜಾಸ್ತಿ ಸಂಬಳಮ್ರ ಹೆಣ್ಣಿಗೆ, ಅದಕ್ಕೆ ಸೀದ ಮನೆ ಕರ್ಕ ಬಂದಿದಾವ.
0: ಅಲ್ಲ, ಆ ಬಾಬಿಯರು ಸುಮ್ನಾಯ್ಕಣ ಸಾಕು ಮಾರ.
1: ಸುಮ್ನಾಯ್ಕಣದೆ ಸಂಬಳ ಒಳ್ಳೇದಿತ್ತಲ್ಲ ಹೆಣ್ಣಿಗೆ, ಅದಕ್ಕೆ
0: ಅದಕ್ಕೆ ಮತ್ ಇಲ್ಲ ಅಂದ್ರೆ ಅವಳು ಸಾಧಾರಣ ಒಪ್ಪೋಳ. ಮೊನ್ನೆ ಗುಲಾಬಿ ಹೆಣ್ಣಿನ ಮಗಳ ಕಾಲೇಜಿಂದ ಪಪ್ಪು ತಡ ಆಯ್ತಂದಳಿ ಹೇಳಿ ಕ್ಲಾಸ್ ಯಾವ್ದೋ ಗಂಡಿನ ಒಟ್ಟಿಗೆ ಬೈಕ್ ಹಂಗ್ ಬಂದಿದ್ದಳಂಬ್ರ. ಅದನ್ನವಳು ಇಡೀ ಬೆಟ್ಟಿಗ್ ಡೊಂಗೂರ ಸಾರುದ. ಗುಲಾಬಿಯೇ ಅಂತ ಹೇಳ, ಇವಳು ಕೂಗುದೇನ, ಗುಲಾಬಿ ಕೆಮಿ ಚುಚ್ಚುದೇನ, ಮಗ್ಳಿಗ್ ಜಾಸ್ತಿ ಕೊಂಗಾಟ ಮಾಡ್ಬೇಡ, ನಾಳೆಗ್ ಯಾವನೋ ಒಟ್ಟಿಗ್ ಓಡಿ ಹೋತಳ, ಒಂದಾಗ ಎರಡ ಹೇಳದ್ದವಳ. ಈಗ ಕಣ ಊರಿಗ್ ಬುದ್ಧಿ ಹೇಳಿ ವಾಲಿಗ್ ಉಚ್ಚಿ ಹೋಯ್ದು ಅಂದ್ರೆ ಇದೇ. ಅದಿರ್ಲಿ, ಔಡ್ ಸುದ್ದಿ ಅಂತ ಬಂತೀಗ?
1: ಹಬ್ಬದ ಕಬ್ಬಿನ ಕೋಡಿ ಸುದ್ದಿ ಗುಲಾಬಿ ಮಗಳ ಬೈಕಂಗ್ ಬಂದಲ್ಲೋರಿ ಬಂತು. ನಾನು ಹೇಳುದ್ ಮತ್ತೆಂತ ಅಲ್ದೆ, ಲವ್ವೇ ಮಾಡ್ಲಿ ಎಂತದೇ ಮಾಡ್ಲಿ, ಯಾರ್ ಮಾಡ್ದಿದ್ದೇನ್ ಮಾಡ್ಲಿಲ್ಲ, ಅವ್ರು ಒಳ್ಳೆ ರೀತಿಂಗ್ ಇದ್ರಾಯ್ತಷ್ಟೇ. ಮದಿಯಾದನಿಗೆ ಹೆಣ್ತಿನ್ ಕರ್ಕೊಂಡ ಹಬ್ಬಕ್ ಹೋಯಿ ದೇವ್ರಿಗೊಂದು ಹಣ್ಕೆ ಮಾಡಿಸ್ಕೊಂಡ ಕೊಡಿ ಹಿಡ್ಕ ಬರ್ಲಕ್ಕಿತ್ತು. ಹೊಸ ಜೋಡಿ ಅಲ್ದೆ ಅದೆಂತ ಕೇಳ್ಬೇಡ, ಮೊನ್ನೆ ಬೈಯ ಪತಿಗೆ ಬೆಂಗಳೂರು ಬಸ್ ಹತ್ತಿ ಐತಿ ಹೆಣ್ತಿನ ಕರ್ಕೊಂಡ.
0: ಅಲ್ಲ, ಅವ್ರು ಬೆಂಗಳೂರಿಗೆ ಹೋದಾಯ್ತಲ್ಲ, ಅವ್ರ ಕತ್ತಿ ಬಿಡಿ. ನೀವು ಹೋಪತಿಗೆ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋದರ ಬಪ್ಪತಿಗೆ ಒಬ್ರೆ ಬತ್ತಿದ್ರಲ್ಲ.
1: ಅದು ಮತ್ತೆಂತ ಅಲ್ದೆ, ಅವಳು ಮಾರ ನನ್ನ ಹೆಂಡತಿ ಬಳಿ ಅಂಗಡಿ ನಿತ್ತಳ ಸ್ವಲ್ಪ ಹೊತ್ತವರಿಗಲ್ಲ, ಅಲ್ಲೇ ನಿತ್ಕೊಂಡು ನಾನು ಕಾದಿ ಕಾದಿ ಕಾದಿ ಅವಳು ಬಪ್ಪು ಇದೇ ಇಲ್ಲ, ನಾನ್ ಅದಕ್ಕೆ ಹೈಯಂಗ್ ಹಿಂದಿನ ಹಿಂದೆ ಬತ್ತಕಂಡಿ.
0: ಅಯ್ಯಯ್ಯ ಗಂಡ್ಸ, ನೀವ್ ಹಿಂಗ್ ಮಾಡುದೆ?
1: ಅಲ್ಲ, ನಂದಿರ್ಲಿ, ನಿಮ್ ಗಂಡ ಅಲ್ಲಿ ಕರೆಂಟ್ ತೊಟ್ಲಂಗ್ ಯಾವ್ದು ಹೆಣ್ಣಿನ ಒಟ್ಟಿ ಕೂಗಣಿತ್ತು, ನನ್ ಕಂಡ್ರು ಕೂಡ ಹೆಣ್ಣಿಗೆ ಏನ್ ಮುಸ್ಕಾಲ ಮುಚ್ಚುತ್ತಾ ಏನ್ ಬೇಡ.
0: ಏ ಬೊಬ್ಬರಿಯಾ.

ನಂಬಿದವರಲ್ಲಿ ಸಾಗಿ ಸಲಗುವೆ ಎಂತಪ್ಪ, ಏಕಚಿತ್ತದಿ ನಂಬಿದವರಲ್ಲಿ ಸಾಗಿ ಸಲಗುವೆ ಎಂತಪ್ಪ, ಸೋತವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎನ್ನಪ್ಪ, ಸೋತವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎನ್ನಪ್ಪ, ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ, ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನ

ಕಾಲದಿಂದ ಆಚರಿಸಲಿ ವನಕ್ಕೆ ಬಂದೆ. ಪರವರ್ಷ ಧಾರಯನು ಕರೆವ ಕಾರ್ಮುಗಿಲೇ ಕುರಿತಾಂಧಕಾರವನು ಹರಿದೆಸವ ಹಗಲೇ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
2: ಶ್ರೀರಾಮದೇವರ ಪಾದಕ್ಕೆ ಗೋವಿಂದಾಯ ನೀ ಗೋವಿಂದ
3: ಗೋವಿಂದ ಗೋವಿಂದ,
2: ಶ್ರೀಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದಾಯ ನೀ ಗೋವಿಂದ
3: ಗೋವಿಂದ ಗೋವಿಂದ,
2: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದಾಯ ನೀ ಗೋವಿಂದ
3: ಗೋವಿಂದ
2: ಗೋವಿಂದ, ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದಾಯ ನೀ ಗೋವಿಂದ
3: ಗೋವಿಂದ ಗೋವಿಂದ,
2: ಶ್ರೀರಾಮದೇವರ ಪಾದಕ್ಕೆ ಗೋವಿಂದಾಯ ನೀ ಗೋವಿಂದ
3: ಗೋವಿಂದ ಗೋ

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ವ್ಯಾಸರತಿಯ ದಿವ್ಯಾತ್ಮವ ತಳೆವಾ ಕೌಟಲ್ಯಯ ಬಚಿರನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ

ತ್ರಿಭುವನ ಪಾಲಗೆ ನೆಪ ಮಾತ್ರ ಬರಗುರು ವಿಶ್ವಾಮಿತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಹರಿಸುವ ಹರಿಸುವ ಗಾತ್ರ ರಾಮನ ಅವತಾರ ರಘುಕುಲ

ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಕಂಕನೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ

తత్వ విచారా పరచని భయకే సంగా

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಪ್ರಿಯ ಕೇಳುಗರೆ, ಕುಂದಾಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಈಗ ಕುಂದಾಪುರ ಕೃಷಿ ಇಲಾಖೆಯಿಂದ ವರದರಾಜ ಶೆಟ್ಟಿ ಸರ್ಕಾರಿ ಕಾಲೇಜು ಕಾಗೇರಿ ಇದರ ಹತ್ತಿರ ಸ್ಥಳಾಂತರಗೊಂಡಿದೆ. ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕಾಗಿ. ಇಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಪೈಪ್ ಇತ್ಯಾದಿ ಸೌಲಭ್ಯಗಳು ಕಾಗೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತದೆ. ಇದರ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತಿಗಳು ಮೊಳಹಳ್ಳಿ, ಅಮ್ಮಸ್ವೈಲು, ಹಾಲಾಡಿ, ಆರ್ದಳ್ಳಿ ಮಂಡಳಿ ಬಿತ್ತಲ್ಗಟ್ಟೆ, ಕುಂಬಡ್ ಮಂಡಳಿ ಹುಣಸ್ಮಕ್ಕಿ, ಬೇಳೂರು, ಕುಂಬಾಶಿ, ಆನಗಳ್ಳಿ, ಬಳಕೂರು, ಬಸರೂರು, ತೆಕ್ಕಟ್ಟೆ, ಹಂಗ್ಳೂರು, ಕೋಣೆ, ಕಂದಾವರ, ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ತೆಕ್ಕಟ್ಟೆ, ಕೆದೂರು, ಕುರ್ಗಿ, ಬೆಳುವೆ, ಮಡಮಕ್ಕಿ, ಕುಂದಾಪುರ ಪುರಸಭೆ. ರೈತರಿಗೆ ಸಂಬಂಧಿಸಿದ ಕಚೇರಿ ಕೆಲಸಕ್ಕಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಂದಾಪುರ ಇಲ್ಲಿಗೆ ಬರಬೇಕಾಗುತ್ತದೆ.

0: यहां तक गला मारे
1: बेटा, ये सदिशा गड़ा अलकण
0: जत्तो भैया आना मने ओडदा नन तो कॉल कर माडिरिया
1: ಅಲ್ಲ ಗಡ ಇಲ್ದಿರ ಆಗಳಿಂದ ಆ ನಮ್ನ ಗೆಂಡ ಕಿತ್ಕ ಒರ್ಲತ್ತಿದ್ದಿ ನಾನು ಸತೀಶ ಸತೀಶ ಅಂದಳಿ ನೀನೊಳೆ ಕೆಕೆ ಕೆಕೆ ಕೆಕೆ ಕೆಕೆ ಕೆಕೆ ನೆಗೆಡ್ತಲ್ಲ ಕೆಮಿ ಸಿಕ್ಸ್ಕಂಡ ಭಾಷೆ ಬತ್ತಿಲ್ಲ ನಿಂಗೆ.
0: ಅಲ್ಲ ಎಂತ ಐತಿ ಈಗ
1: ಅಲ್ ಕಾಣ ನಂಗೆ ಮಾಡೋಕ್ ಸುಮಾರು ಕೆಲಸ ಇತ್ತು ತುಳಸಿ ಕಟ್ಟೆ ಹೊಂಚ ನೀರಕ್ ಕೆಲಸ ಇತ್ತು ಮರ ಓ ನನ್ನ ಹಣಿ ಬರ ಮರ ನಾನೇ ಹಾಕ್ತಿ ಬಿಡತ್ತೆ ಸತೀಶ. ಏ ಸತೀಶ ಬಿಡ, ನಿನ್ನೆ ರಾತ್ರಿ ತನಿ ಜೀನ್ಸ್ ತಕ ಬಂದಲ್ಲ ಎಲ್ಲಿಟ್ಟಿದೆ?
0: ಅದ್ರಲ್ಲಿ ಫ್ರಿಜ್ ಮೇಲೆ ಇತ್ತು ಕಾಣಿ.
1: ಫ್ರಿಜ್ ಮೇಲ ಗಡ ಇದೆ ಅಂತ
0: ನೀವೇ ಹೇಳದಲ್ಲ, ಜೀನ್ಸ್ ತಕ ಬಾ ಹೇಳಿ.
1: ಓ ಅಣ್ಣ, ತನು ಹಾಕೋಕ್ ತನಿ ಜೀನ್ಸ್ ತಕ ಬಾ ಅಂದ್ರೆ ಜೀನ್ಸ್ ಪ್ಯಾಂಟ್ ಇಟ್ಕೊ ಬಂದಿದ್ಯಲ್ಲ ಮತ್ತೆ ನಿಮ್ನೆಲ್ಲ ಕಟ್ಕ ಕೋಳಿ ಪಡಿ ಮಾರಿ. ಅಯ್ಯೋ ಹೊಯ್ಲೈತೆ, ತಲೆ ಮೇಲೆ ಹಚ್ಚು ನೀರ ಹಾಕಬ ಹೋಗ.
0: ಎಂದಕ್ಕೆ?
1: ಇವತ್ ನಾಗರ ಪಂಚಮಿ ಅಲ್ದ, ನಾಗದೇವ್ರ ಬನ್ನ ಕೋಯ್ ತನು ಹಾಕೋ ಅಪ್ಪ ಪಟ್ಟ ರೆಡಿಯಾಗ.
0: ಓ ಇವತ್ ನಾಗರ ಪಂಚಮಿಯಾ? ನಂಗೆ ಗೊತ್ತಿರಲ್ಲ ಮಾರೆ, ನೀವು ನೆನ್ಪ್ ಮಾಡದ್ ಲೈಕೇತ್ ಮಾರ್ರೆ. ತಡಿನಿ ತಡಿನಿ
1: ಅಣ್ಣ, ಎಂತ ಮಾಡ್ತಿದ್ದೆ?
0: ಅದ ನಾಗರ ಪಂಚಮಿ ಅಲ್ಲ, ಸ್ಟೇಟಸ್ ಹಾಕೋಕೆ ಪಟ ಹುಡ್ತಿದ್ದಿ.
1: ಥೋ ಮಾರೆ ಹೋಯ್ಲೈತೆ, ಎಂತ ಸ್ಟೇಟಸ್ ಹಾಕಿದ್ದೆ ಕಮ್ಮ ತೋರ್ಸ. ಅಲಗಡ ಊರಂಗಿಪ್ಪು ದೇವರಲ್ಲ ನಿನ್ ಮೊಬೈಲ್ ಸ್ಟೇಟಸ್ ಹಂಗೆ ಇದ್ರಲ್ಲ ಮಾರೆ, ದೇವಸ್ಥಾನಕ್ಕೆ ಹೋಗ್ದೇ ಬೇಡಲ್ಲ. ವಾ ಒಂದ ನೆನ್ಪಿಡ್ಕೋ, ನೀನ ನಿಜವಾದ ಭಕ್ತಿ ಇಲ್ಲದೆ ಈ ತರ ಸ್ಟೇಟಸ್ ಹಾಕ್ರೆ ಏನು ಪ್ರಯೋಜನ ಇಲ್ಲ. ಗಿಡ ನಿಂಗೆ ಬೆಳಗ್ಗೆ ತುಳಸಿ ಕಟ್ಟಿ ನೀರು ಹಾಕಂದ್ರೆ ನೀರು ಹಾಕೋಕೆ ಇಲ್ಲಿಲ್ಲ. ನಾಗದವ್ರು ಬನ್ನಕೋ ತನು ಹೈಕಬಪ್ಪ ಅಂದ್ರೆ ನಿಂಗೆ ಬಪ್ಪ ಕಾತಿಲ್ಲ. ಅದು ಹೇಳಿ, ಮೊನ್ನೆ ಶ್ರಾವಣ ಶನಿವಾರ ಸಾಲಿಗ್ರಾಮ್ ದೇವಸ್ಥಾನಕ್ಕೆ ಹೋಗಂದ್ರೆ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ಚರಿಗೆ ಹೋಯ್ದೆ ನೀನು. ಅದು ಹೋಯ್ಲಿ, ವಸಂತ ಎಷ್ಟು ದಿನ ಆಯ್ತು? 2 ವಾರ ಆಯ್ತು. ಆ ಕಾಲ್ ದೀಪ ತುಳಸಿ ಕಟ್ಟೆ ಹಾಂಗೆ ಇತ್ತು, ಒಂಚೂರು ತಿಕ್ಕಿ ಬೆಚ್ಚ ಅಂದರೆ ನೀನು ಎಂತ ಮಾಡಿದೆ? ಒಂಚೂರು ತಿಕ್ಕಿ ಬೆಚ್ಚ ಅಂದರೆ ಅದೂ ತಿಕ್ಕಿ ಬೆತ್ತಲ, ನಿನ್ನೆ ಸಾಯಂಕಾಲ ನಾ ತಿಕ್ಕಿ ಇಟ್ಟು. ಇಲ್ಲಿ ಕಾಣ, ನೀ ಮನೆಗಿದ್ದ ದೇವ್ರಿಗೆ ಕೈ ಮುಗಿದೆ, ವಾಟ್ಸಪ್ ಸ್ಟೇಟಸ್ ಹಂಗೆ ದೇವ್ರ ಪಟ ಹಾಕೊಂಡ್ರೂ ದೇವ್ರು ನಿಂಗೆ ಒಳ್ಳೇದು ಮಾಡೋದಿಲ್ಲ. ನಿನ್ನ ಮನಸ್ಸಿಗೆ ವಾಟ್ಸಪ್ ಹಂಗೆ ದೇವ್ರ ಪಟ ಹಾಕೊಂಡ್ರೂ ಕೂಡ ದೇವ್ರ ಮೇಲೆ ಹಾಕಿ ನಿಂಗೆ ಆಶೀರ್ವಾದ ಮಾಡ್ತಂದಳೆ ಅಲ್ಲ, ದೇವ್ರ ಹತ್ರ ಅಂತ ಮೊಬೈಲ್ ಇತ್ತಗಡ. ನಿಮ್ಮಂಥರಿಂದ ದೇಶ ಉದ್ಧಾರ ಆತ್ತ ಮಾರ. ಆದ್ದಾಯ್ತಲ್ಲ, ಹೋಗ ಪಟ್ಟೊಂಚು ಮಿನ್ಕಬ, ನಾಗದೂರು ಬಂದ ಕೈ ಮುಕ್ಕಪ್ಪ. ಅಲ್ಲೋ ಅಡ್ಬಿದ್ರೂ ನಿಂಗೆ ಬುದ್ಧಿ ಬತ್ತಕಂಬ. ಬಿಡ, ನೀನಿಗೆ ಬೆಳಬೆಳಗ್ಗೆ ನನ್ನ ಹತ್ರ ಸಿಕ್ಕ ಬೀಳುಕೋ ಆಯ್ತು. ನೀನಿಂಗ್ ಮೊಬೈಲ್ ಹಿಡ್ಕ ಮಂಗ್ನೇಸ ಮಾಡ್ತೀನಿ, ಅಬ್ಬಿಲ್ಲರು ಕಂಡಿರ್ತಲ್ಲ ಹಬ್ಬದ ದಿನ ಸೋನರ್ ಕೀಲ್ ಮುರಿತಿದ್ದಳ ನಿಂದ.
2: ಸತೀಶಾ, ಏ ಸತೀಶಾ
1: ಗುಡ, ನೀನ್ ಅಭಿ ಬತ್ತಿದ್ದಳ ಕಣ್ಣಲ್ ಗುತ್ತಾಯ್ತೇನೋ.
3: ಹಾಚಿ
2: ಮನಿ ಬಾಬಿಯಕ್ಕ ಏಳಡಿ ನಾಗದೇವ್ರದ್ ಪಟ್ಟ ಟೇಟಸಿಗೆ ಹಾಕಿದಳ್ ಕಣ್. ಏ ನನ್ ಟೇಟಸಿಗೆ ಚೂರು ಹಾಕಿ ಕೊಡ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರ ಕೇಂಬರಿಗೆಲ್ಲ ನಮಸ್ಕಾರ. ನಾನು ಪ್ರವೀಣ್ ಹೆಬ್ಬಳ್ಳಿ. ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆ ಏನು ಮಾಡ್ಬೋದು ಅಂತಾಗಿ, ಅಡಿಕೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಕಾಳುಮೆಣಸು ಬೆಳೀತಾರೆ, ವೀಳ್ಯದೆಲೆ ಬೆಳೀತಾರೆ. ಹಳೆಯ ಸಂಪ್ರದಾಯದಲ್ಲಿ ಮಧ್ಯದಲ್ಲಿ ಬಾಳೆಎಲೆ ಬೆಳ್ಕೋತೆ, ಕೋಕ್ ಬೆಳೀತಾರೆ, ಆಮೇಲೆ ಲೆಮನ್ ಬೆಳೀತಾರೆ, ಇನ್ನು ಕೆಲವರು ಏಲಕ್ಕಿ ಬೆಳೀತಾರೆ. ಈ ಅಂತರ ಬೆಳೆ ಬೆಳೆಯುವಾಗ ಹೆಚ್ಚಿನವರು ಅಡಿಕೆ ಮರಕ್ಕೆ ಸಣ್ಣ ಗಿಡ ಇಡುವಾಗ ಕಾಳುಮೆಣಸನ್ನು ಕೊಡಬಾರ್ದು. ಅದು ಕಾಳುಮೆಣಸು ಗ್ರೋತ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಹಳೆಯ ಮರ ಇದ್ದರೆ, ಅದರ ಇಳುವರಿ ಸ್ವಲ್ಪ ಕಮ್ಮಿ ಆದರೆ ಕಾಳುಮೆಣಸು ಕೊಡಲಿಕ್ಕೆ ಅದು ಬೆಟ್ರ್. ಈ ಹೊಸ ಗಿಡ ಒಂದು 10-15-20 ಅಡಿ ಹೈಟ್ ಮರ ಇದ್ದರೆ ವೀಳ್ಯದಲ್ಲೇ ಬೆಳ್ಕೊಳ್ಳಿ. ವೀಳ್ಯದಲ್ಲೇ ಅಷ್ಟೊಂದು ಸಮಸ್ಯೆ ಕೊಡಲ್ಲ, ಅದಕ್ಕೆ ಅಂತರ ಬೆಳೆಯಾಗಿ ಆರಾಮಾಗಿ ಬೆಳೀತದೆ. ವೀಳ್ಯದಲ್ಲಿ ಒಳ್ಳೆಯ ರೇಟ್ ಇದೆ. ಒಂದು 100 ವೀಳ್ಯದೆಲೆ ಗಿಡ ಇದ್ದರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ಅಂತ ಎಲೆ ಕೊಯ್ಯೋರು ಹೇಳ್ತಾರೆ. ಅಂದರೆ ಎಲೆ ವ್ಯಾಪಾರ ಮಾಡೋರು ಅಂದರೆ ನೀಟಾಗಿ 3 ಒಂದ್ಸಲ ಬುಡ ಮಾಡಬೇಕು, 3 ಒಂದ್ಸಲ ಕಟ್ಟಿಂಗ್ ಬರುತ್ತೆ. ಅದಾಗಿ ಒಂದು 100 ಗಿಡ ಇದ್ದರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಅದು ಅಡಿಕೆ ಮರಕ್ಕೆ ಜಾಸ್ತಿ ಅಂತ ತೊಂದರೆ ಕೊಡೋದಿಲ್ಲ. ಕಾಳುಮೆಣಸಿಗಿಂತ ವೀಳ್ಯದೆಲೆ ಬೆಟ್ರ್ ನನ್ನ ಪ್ರಕಾರ. ಆಮೇಲೆ ಅಡಿಕೆ ಮತ್ತು ಅಡಿಕೆ ಅಂತರದಲ್ಲಿ ಗ್ಯಾಪಲ್ಲಿ 9 ಅಡಿ ಗ್ಯಾಪಲ್ಲಿ ಮಧ್ಯದಲ್ಲಿ ಏಲಕ್ಕಿ ಗಿಡನ ಚೆನ್ನಾಗಿ ಬೆಳೀತಿದ್ದಾರೆ. ಅಲ್ಲಿ ಸಿದ್ದಾಪುರದಲ್ಲಿ ಶಾರದಾ ನರಸಿಂಹರು ಬೆಳೀತಿದ್ದಾರೆ. ಚೆನ್ನಾಗಿ ಬಂದಿದೆ ಗಿಡ, ತುಂಬ ಹೈಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿಗೂ ನೆರಳು ಬೇಕು. ಇನ್ನು ಕೆಲವರು ಲೆಮನ್ ಬೆಳೀತಾರೆ ಮಧ್ಯದಲ್ಲಿ. ಸ್ವಲ್ಪ ಓಡಾಡಲಿಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ, ಬುಡ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಲೆಮನ್ ಇಳುವರಿ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಕೋಕ್ ಬೆಳೆಯೋದು, ಕಾಫಿ ಬೆಳೆಯೋದು ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ತೊಂದರೆ ಇಲ್ಲ, ಅದು ಏನು ಬೇಕಾದ್ರೂ ಮಾಡ್ಬೋದು. ಅಂತರ ಬೆಳೆಗೆ ನಿಮ್ಗೆ ಇಷ್ಟ ಇದ್ದೇ ಬೆಳಿಬೋದು. ಇನ್ನು ಮತ್ತು ತರಕಾರಿನೂ ಬೆಳೀತಾರೆ. ಗೆಲ್ಲವರು ಸಣ್ಣ ಗಿಡ ಇವಾಗ ಬಳ್ಳಿಗಳನ್ನ ಬೆಳೆಸೋದು, ಬೆಂಡೆ ಗಿಡ, ಬದನೆ ಗಿಡ ಇವೆಲ್ಲ ಬೆಳೆಸೋದ್ರಿಂದ ಸಣ್ಣ ಗಿಡಕ್ಕೆ ಸ್ವಲ್ಪ ನೆರಳು ಆಗುತ್ತೆ. ಇನ್ನು ಕೆಲವರು ಮೆಕ್ಕೆಜೋಳ, ಸ್ವೀಟ್ ಪಾಪ್ಕಾರ್ನ್ ಅದೆಲ್ಲ ಬೆಳೆಸ್ತಾರೆ. ಇನ್ನು ಕೆಲವರು ಕೋಲ್ಗೆಣ ಬೆಳೆಸ್ತಾರೆ. ಕೆಲವರು ಹಂದಿ ಸಮಸ್ಯೆ ಆಗುತ್ತೆ ಅಂತ ಕೋಲ್ಗೆಣಸು ಬೆಳೆಯೋದಿಲ್ಲ. ಕೆಲಕೊಳ್ಳಿ ಕಾಡು ಪ್ರಾಣಿ ಸಮಸ್ಯೆ ಅಂದರೆ ಅಡಿಕೆ ಗಿಡ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿರೋ ಗಿಡನ್ನು ಹಂದಿಗಳು ಮುರಿದಾಕೋದು ತಿಂದೋದು ಅಲ್ಲಿ ತುಂಬ ಸಮಸ್ಯೆ ಇದೆ. ಹಂದಿ ಕಾಟ ಸ್ವಲ್ಪ ಕೆಲವು ಕಡೆ ತುಂಬ ಇದೆ. ಅಂದರೆ ಹೂ ಬಿಟ್ಟ ಗಿಡನ್ನೆಲ್ಲ ಮುರಿದಾಗ್ತವೆ. ಮತ್ತು ಕೋಲ್ಗೆಣಸು ಬೆಳೆಯೋದ್ರಿಂದ ಹಂದಿ ಸ್ವಲ್ಪ ಬರೋದು ಜಾಸ್ತಿ. ಕರೆಕ್ಟು, ನಾವು ಬೇಲಿಗಿಲಿ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ಕೋಲ್ಗೆಣಸು ಸ್ವಲ್ಪ ನಾಟಿ ಮಾಡ್ಬೋದು. ಕೋಲ್ಗೆಣಸು ಒಂದು ಒಳ್ಳೆ ಇಳುವರಿ ಸಿಗುತ್ತೆ. ಒಂದು ಕೆಜಿಗೆ 30-40 ರೂಪಾಯಿ ಸಿಗುತ್ತೆ. ಒಂದು ಗಿಡದಲ್ಲಿ 30-40 ಕೆಜಿ ಗೆಣಸು ಬರುತ್ತೆ. ಅದಕ್ಕೆ ಗೊಬ್ಬರಿಗೊಬ್ಬರ ಎಂತ ಬೇಕಂತಿಲ್ಲ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.
1: ಪ್ರಿಯ ಕೇಳುಗರೇ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಒಂದರಿಂದ 20ರವರೆಗೂ ಉಂಡಾಟ ಉಂಡಾಟ ಉಂಡಾಟ, ತೇದಿ 1ರಿಂದ ಕಂಬಳ ತೇದಿ 1ರಿಂದ 20ರವರೆಗೂ ಉಂಡಾಟ ಉಂಡಾಟ ಉಂಡಾಟ, 21ರಿಂದ 30ರವರೆಗೂ

ದುಡಿದ ಕೆಲಸಕ್ಕೆ ಫಲವ ಪಡೆವರು ಒಂದಕ್ಕೆ ತೇದಿ ಒಂದಕ್ಕೆ ಪಡಬಾರದ ಬಾಡನು ಪಡುವರು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಕ್ಕೆ ಮೊದಲು ಮಾಡಿದ ಸಾಲ ತೀರಿಸುವರೊಂದಕ್ಕೆ ತೇದಿ ಒಂದಕ್ಕೆ ಮತ್ತೆ ಚಿಲ್ಲರೆ ಕಾಸಿಗೆ ಹಲ್ಲಲ್ ಕಿರಿಯುತ್ತ ಎಲ್ಲರ

ಒಂದಕ್ಕೆ ಅವರ್ ಕೂಗಾಡಿ ಬೈದಾಡಿ ಕೈಮಾಡಿ ಹೊಡೆದಾಡಿ ಕಿತ್ತಾಡುವರು ಇಪ್ಪತ್ತೊಂದಕ್ಕೆ ಅವರ್ ಕಿತ್ತಾಡುವರು ಇಪ್ಪತ್ತೊಂದಕ್ಕೆ ಬಾಡಿಗೆ ಸೈಕಲ್ ಏರಿ ಓಡುವಿಗರು ಒಂದಕ್ಕೆ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮನಸ್ಸಿನ ಪ್ರಜ ಕೆಲರು
1: ಬರುತ್ತಿವೆ ತುಂಬಿಗಳು
0: ಮನಸ್ಸಿನ ಪ್ರಜ ಕೆಲರು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿ ಜ್ಯೋತಿಯಲ್ಲಿ. ಇವತ್ತು ಭಂಡಾರ್ಕಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಕೇಂದ್ರೆ, ಒಂದು ಕಾಲದಲ್ಲಿ ನಮ್ಮ ಭಂಡಾರ್ಕಸ್ ಕಾಲೇಜಲ್ಲಿನೇ ಕನ್ನಡ ಪ್ರಾಧ್ಯಾಪಕರಾಗಿ 25 ವರ್ಷ ಸೇವೆ ಸಲ್ಲಿಸಿದವರು, ಈಗ ನಿವೃತ್ತಿ ಹೊಂದಿದ್ದಾರೆ. ಆ ಸಮಯದಲ್ಲೂ ಈಗಲೂ ಬಹಳಷ್ಟು ಪುಸ್ತಕಗಳನ್ನ ಬರೆದವರು, ವಿದ್ವಾಂಸರು ಆಗಿರುವಂತಹ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರಿದ್ರ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರಿ?
3: ಅಯ್ಯೋ ದೇವರೇ, ನಮ್ಮನ್ನೆಲ್ಲ ನೀವು ಕೇಂಬ್ರೆ ಈ ವಯಸ್ಸಲ್ಲಿ
2: ಕೇಳಿಲ್ಲ.
3: ಲಾಯ್ಕಿದ್ದೆ.
2: ಈಗ ನನಗೊಂದು ಕುತೂಹಲ ಎಂತ ಅನ್ಕೇಂದ್ರೆ, ನಾನು ಉಪೇಂದ್ರ ಸೋಮಯಾಜಿ ಅವರ ಹೆಸರು ತುಂಬಾ ಕೇಳಿದೆ, ಕೆಲ ಪುಸ್ತಕ ಕಂಡಿದೆ, ಆಯ್ತಾ? ಆದ್ರೆ ಕಂಡದ್ದು ನಿಮ್ಮನ್ನ ಮೊನ್ನೆ ಸಾಹಿತ್ಯ ಸಮ್ಮೇಳನದಾಗೆ, ಓ ಇವರ ಮರ ಉಪೇಂದ್ರ ಸೋಮಯಾಜಿ ಅವರು ಅಂತ ಹೇಳ್ಕೊಂಡ. ಉಪೇಂದ್ರ ಸೋಮಯಾಜಿ ಅವರಿಗೆ ನಮ್ಮಂತವರು ಕಾಣದಿದ್ದವರಿಗೂ ಒಂದು ಕುತೂಹಲ ಸೃಷ್ಟಿಸಿದ್ದು ನಿಮ್ಮ ಬರಹಗಳು ಅಥವಾ ನೀವು ಮಾಡಿರೋ ಕೆಲಸಗಳು ಇವೆಲ್ಲ. ಮತ್ತೆ ಭಂಡಾರ್ಕಸ್ ಕಾಲೇಜಲ್ಲಿ ಪ್ರೊಫೆಸರ್ ಉಪೇಂದ್ರ ಸೋಮಯಾಜಿ ಅವರ ಹೆಸರು ಒಂದಲ್ಲ ಒಂದ್ ಸಮಯದಲ್ಲಿ ಕೇಂತನೆ ಇರುತ್ತ. ಸೊ ಒಟ್ಟಾರೆ ಹೇಳುದಾದ್ರೆ, ನಿಮ್ಮ ಬರಹದ ನಂಟು, ಮುಖ್ಯವಾಗಿ ಅಕ್ಷರದ ನಂಟು ಶುರುವಾದ ಎಲ್ಲಿಂದ ಅಂತ ಹೇಳಿ?
3: ಅಕ್ಷರದ ನಂಟು ಅಂದ್ರೆ ಒಂದೇ ಕ್ಲಾಸಿಂದ. ಬರಹಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಅದರ ಆರಂಭ ನನ್ನಿಂದ ಆಯ್ತು.
2: ಯಾವ ಶಾಲೆ ಸರ್?
3: ಬಿಳ್ಕಲಕಟ್ಟೆಯಲ್ಲಿ ಇದ್ದಾಗ.
2: ನೀವು ಶಿಕ್ಷಕರಾಗಿದ್ದಾಗ?
3: ಶಿಕ್ಷಕರಾಗಿದ್ದಾಗ. ಅದಕ್ಕೆ ಒಂದು ಕಾರಣ ಇದೆ, ಯಾಕೆಂದ್ರೆ ಆಗ ಎಲ್ಲ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಒಂದು ರಾತ್ರಿ ಬೆಳಗ್ಗೆ ಆಗುವವರೆಗೂ ಕೂಡ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿತ್ತು. ಆಗ ಇವತ್ತು ಇಲ್ಲಿಯ ಪರಿಸರದ ಶಾಲೆಗಳಲ್ಲಿ ಕಾಣದೇ ಇರುವಂತಹ ನಾಟಕಗಳ ಪ್ರದರ್ಶನವೂ ಅಲ್ಲಿ ಆಗ್ತಾ ಇತ್ತು. ಅಂತಹ ನಾಟಕಗಳನ್ನ ಮಕ್ಕಳಿಗಾಗಿ ನಾನು ಬರಿತಾ ಇದ್ದೆ.
2: ನೀವು ಆಗ ಮಕ್ಕಳಿಗೋಸ್ಕರ ನಾಟಕಗಳನ್ನ ಬರಿತಾ ಇದ್ರಿ?
3: ಹೌದು.
2: ಓಕೆ.
3: ಒಂದು ಅದು, ಇನ್ನೊಂದು ಆ ಬರಹ ನನಗೆ ಕೊಟ್ಟಂತಹ ಅಭಿರುಚಿ ಅಂತ ಹೇಳುವಂತಹದ್ದು, ಕತೆ ಬರೆಯುವುದಕ್ಕೆ ಪದ್ಯ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ಒಂದಷ್ಟು ಪದ್ಯಗಳನ್ನ ಬರೆದೆ, ಅದು ಅನುಕರಣೆಯ ಪದ್ಯಗಳು. ಯಾಕೆಂದ್ರೆ ಆಗ ಯಾವುದು ಜನಪ್ರಿಯವಾದ ಪದ್ಯಗಳಿರ್ತಿತ್ತೋ ಅದರ ಹಾಡುಗಾರಿಕೆ ಎಲ್ಲ ಕೇಳಿಸ್ಕೊಂಡಂತಹ ಈ ಕಿವಿಗೆ ಆಧಾಟಿಯಲ್ಲೇ ಬರೆಯಬೇಕು ಅಂತ ಒಂದು ಪ್ರೇರಣೆಯನ್ನು ನನಗೆ ಅದರಿಂದಾಗಿ ದೊರೆಯಿತು. ಹೀಗಾಗಿ ಅಂತಹ ಪದ್ಯಗಳನ್ನು ಬರೆದಾಗ ಹಾಗೆ ನಾನು ಜೋಪಾಸನವಾಗಿ ಇಟ್ಟುಕೊಂಡೆ ಅಷ್ಟೇನೆ.
2: ಯಾರಿಗೂ ತೋರಿಸಲ
3: ಇಲ್ಲ, ಯಾಕಂದ್ರೆ ಅದು ಅನುಕರಣೆಯ ಪದ್ಯಗಳು, ನನ್ನದು ಸ್ವಂತದ್ದಲ್ಲ. ಪದಗಳು ಮಾತ್ರ ನನ್ನದಾದರೂ ಕೂಡ ಇಡೀ ಅದರ ಸ್ವರೂಪ, ಅದರ ಆಕೃತಿ ಅಂತ ಹೇಳುವಂತದ್ದು ಮೂಲ ಕವಿಯದ್ದಾಗಿರ್ತಾ ಇತ್ತು.
2: ಉದಾಹರಣೆಗೆ ಯಾವ್ದಂತ ನೆನ್ಪು ಮಾಡ್ಕೊಳ್ಳಕ್ಕೆ ನಮ್ಗೆ ಒಂದು ಕುತೂಹಲ.
3: ನಾನು ಕನಕ್ಪುರದಲ್ಲಿ ಇದ್ದಾಗ ಅಲ್ಲಿಯ ಅರ್ಕಾವತಿ ನದಿಯನ್ನ ನಾನು ಅದು ವರ್ಣಿಸಿದ್ದೆ. ಮೊದಲ ಶಬ್ದ ನೆನಪಾಗುದಿಲ್ಲ. ಆಗಾಲೋಟದ ಅರ್ಕಾವತಿ ವೈಭವವೇನು ಅಂದ್ಕೊಂಡು ಶುರುವಾಗುವಂತ ಪದ್ಯ ಅದು. ಅಂದ್ರೆ ಈ ಪದ್ಯ ಅದರ ವರ್ಣನೆಯನ್ನು ಒಳಗೊಂಡದ್ದು, ಆದರೆ ನನಗೆ ಅದು ಇನ್ಯಾವುದೋ ಪದ್ಯದ ಧಾಟಿಯನ್ನ ನಾನು ಕದ್ದಿದ್ದೇನೆ ಅಂತ. ಸಾಮಾನ್ಯವಾಗಿ ಆ ಪದ್ಯದ ಲಯ ಅಂತ ಹೇಳುವಂತಹದ್ದು ಕೂಡಲೇ ಆ ಮೂಲ ಪದ್ಯಕ್ಕೆ ಕೇಳುಗರನ್ನು ಕೊಂಡೋಗುತ್ತೆ.
2: ತುಂಬಾ ಹೋಲಿಕೆ ಇತ್ತು, ಅದಕ್ಕೆ
3: ಹೇಳಿಕೆ ಇರುತ್ತೆ. ಹೀಗಾಗಿ ನಾನು ನನ್ನ ರೂಪ ಏನು, ನನ್ನ ವಸ್ತು ಏನು, ನನ್ನ ಪದ್ಯ ಏನು ಅಂತ ಹೇಳುವಂತಹದ್ದನ್ನ ಅವರು ಅರ್ಥ ಮಾಡಿಕೊಳ್ಳದೆ ಅವರು ಆ ಮೂಲ ಕವಿಯ ಕಡೆಗೆ ಹೋಗ್ತಾರೆ ಎಂಬ ಕಾರಣಕ್ಕಾಗಿ ನನ್ನನ್ನು ನಾನು ಅಲ್ಲಿ ಪ್ರದರ್ಶನ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲೂ ಕೂಡ ಅಂತ ಅನೇಕ ಪದ್ಯಗಳನ್ನ ಬರೆದದ್ದೆಲ್ಲ ಈಗ ನನಗೆ ಹೆಚ್ಚು ನೆನಪಿಲ್ಲದಲ್ಲ, ಯಾಕಂದ್ರೆ ನಾನು ಅದನ್ನ ಮತ್ತೆ ಗಮನಿಸಲೇ ಇಲ್ಲ ಇಲ್ಲಿಯವರೆಗೆ ಅಂತ ಹೇಳಿದ್ರೆ. ಹಾಗೆ ಬರಿಟ್ಟಂತ ಒಂದು ಪುಸ್ತಕವನ್ನು ನಾನು ವರ್ಗಾವಣೆಗೊಂಡಾಗ ಅದೇ ಶಾಲೆಯಲ್ಲಿ ಇಟ್ಟು ಬಂದಿದೆ, ಬಿಟ್ಟು ಬಂದಿದೆ, ಇಟ್ಟು ಬಂದದಕ್ಕಿಂತ ಬಿಟ್ಟು ಬಂದಿದೆ, ಬಿಟ್ಟೆ ಬಂದದ್ದು. ಆ ಪುಸ್ತಕವನ್ನು ನನ್ನ ಹಳೆ ವಿದ್ಯಾರ್ಥಿ ನನ್ನ ಅಳಿಯ ದೆಹಲಿಯಲ್ಲಿದ್ದಾಗ ಅಲ್ಲಿಗೆ ಅವನು ತಕೊಂಡು ಹೋಗಿಬಿಟ್ಟು ಅವನಿಗೆ ಕೊಟ್ಟು ಅವನ ಮೂಲಕ ಮತ್ತೆ ನನಗೆ ಬಂದಿತ್ತದು.
2: ಬಿಟ್ಟರು ಬಿಡಲಾರೆ.
3: ಹೌದು. ಆದ್ರೆ ಅದನ್ನೆಲ್ಲ ಕಂಡಾಗ ನನಗೆ ತುಂಬಾ ಬಾಲಿಶ ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಆ ಪುಸ್ತಕವನ್ನು ಕೂಡ ನನ್ನ ಅಳಿಯ ಮತ್ತೆ ಕೇಳಿ ಆ ಪುಸ್ತಕ ಕೊಡಿ ಅದನ್ನ ಒಂದು ಪ್ರಕಟ ಮಾಡುವ ಅಂತ. ಆಗ ನಾನು ಹೇಳಿದೆ, ಇಲ್ಲ ಬಾರೆ, ಪುಸ್ತಕ ಎಲ್ಲ ಕಳೆದು ಹೋಯ್ತು, ಎಲ್ಲಿ ಇಟ್ಟಿದ್ ನಂಗೆ ನೆನಪಿಲ್ಲ, ಬೇಡ ಬಿಡೋದು ಅಂತ ನಾನು ಹೇಳಿದೆ. ಹೀಗಾಗಿ ಆ ಪದ್ಯಗಳಾಗಲಿ ಅಥವಾ ಪ್ರತಿ ವರ್ಷ ಅಲ್ಲಿ ನಾನು ಬರೆಯುತ್ತಿದ್ದ ನಾಟಕಗಳಾಗಲಿ ಆಗಲಿ ಪುಸ್ತಕ ರೂಪವನ್ನ ಪಡೆಯಲಿಲ್ಲ.
2: ಎಲ್ಲ ಹಂಗೆ
3: ಹಸ್ತಪ್ರತಿಯೂ ನನ್ನ ಹತ್ರ ಇಲ್ಲ.
2: ಅದು ಇಲ್ಲ.
3: ಯಾಕೆ ಇಲ್ಲ ಅಂತ ಹೇಳಿದ್ರೆ, ಯಾರೋ ಆ ನಾಟಕ ನೋಡಿದವರು ಖುಷಿಯಾಗಿಬಿಟ್ಟು ನಾವು ಆಡಿಸ್ತೇವೆ ಕೊಡಿ ಅಂತ ಹೇಳಿದಾಗ ಮುದ್ರಿತ ಪುಸ್ತಕ ಇಲ್ಲ, ಆದ್ದರಿಂದ ನಾನು ನನ್ನ ಕೈ ಬರದ ಪುಸ್ತಕವನ್ನೇ ಕೊಡಬೇಕಾಗಿತ್ತು. ಆಗ ಎಲ್ಲ ಮುಂದಕ್ಕೆ ನನಗೆ ಬೇಕಾಗತ್ತೆ ಅಂತ ಹೇಳುವಂತಹ ಆಲೋಚನೆ ಇಲ್ಲದ್ದರಿಂದ ನಾನು ಅದನ್ನು ಇಟ್ಕೊಳ್ಳೂ ಇಲ್ಲ, ಮತ್ತೆ ಅವರಿಂದ ವಾಪಸ್ ತಕೊಳ್ಳೂ ಇಲ್ಲ.
2: ಮತ್ತೆ ನಿಮ್ಗೆ ನಿಮ್ಮ ಪ್ರತಿಭೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಇಂಥದ್ದು ನಾನು ಇನ್ನೂ 1000 ಬರೆಯಬಲ್ಲೆ ಅಂತ.
3: ಖಂಡಿತ. ಕಾಲೇಜಿಗೆ ಬಂದಾಗಲೂ ಕೂಡ ನಾನು ಹಾಗೆ ಮಾಡಿದ್ದೆ. ವಿಶೇಷವಾಗಿ ಅಲ್ಲಿ ಒಂದಷ್ಟು ರೂಪಕಗಳನ್ನು, ಕೋಟೇಶ್ವರದ ಆಚಾರ್ಯರು ಅವರು ನೃತ್ಯ ಕಲಿತಕ್ಕೆ ಬರ್ತಾ ಇದ್ರು, ಅವರಿಗೋಸ್ಕರ ನಾನು ಶ್ರೀನಿವಾಸ ಆಚಾರ್ಯರು ಅಂತ ಹೇಳೋರು, ಅವರು ಕಾಲೇಜಿಗೆ ಬಂದು ಅವರು ಮಕ್ಕಳಿಗೆ ಆ ನೃತ್ಯ ಕಲಿಸುವಾಗ ನನ್ನ ಹತ್ರ ಕೇಳ್ತಿದ್ರು, ಏನೋ ಹೊಸ್ತು ಬರ್ಕೊಡಿ ಅಂತ. ಆಗ ನಾನು ಅನೇಕ ಪ್ರತಿ ವರ್ಷಕ್ಕೂ ಕೂಡ ಅವರು ಬರುವಷ್ಟು ಕಾಲ ಒಂದೊಂದು ರೂಪಕವನ್ನು ಬರೆದುಕೊಡ್ತಾ ಇದ್ರು, ಅದನ್ನ ಪುಣ್ಯ ಆತ್ಮಡಿ ಅವರೇ ತಗೊಂಡು ಹೋಗ್ತಾ ಇದ್ರು, ನಾನು ಇಟ್ಕೊಳ್ತಿರ್ಲಿಲ್ಲ. ಹೀಗಾಗಿ ಅದು ಕೂಡ ಇವತ್ತು ನನ್ನ ಹತ್ರ ಇಲ್ಲ. ಅಂದ್ರೆ ಕಾಲೇಜಲ್ಲಿ ಕೂಡ ಅಂಥವ್ರು ಕೇಳಿ ಬರೆಸ್ಕೊಂಡು ಅದನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳುವಾಗ ಸಹಜವಾಗಿ ನನಗೆ ನನ್ನ ಬರವಣಿಗೆ ಬಗ್ಗೆ ತುಂಬಾ ಕುತೂಹಲ ಉಂಟಾಗ್ತಾ ಇತ್ತು. ಆದರೆ ಕಾಲೇಜಿನ ಪಾಠಗಳಿಗೋಸ್ಕರ ನನ್ನ ಬರವಣಿಗೆ ಅಂತ ಹೇಳುವಂತಹದ್ದು ಮುಂದುವರಿಯಲಿಲ್ಲ. ಆಗ
2: ಯಾವಾಗ ಇದು ಹೈಸ್ಕೂಲ್?
3: ಇದು 2000 ಕಾಲೇಜಲ್ಲಿ ಇದ್ದಾಗಲೂ ಕೂಡ ಅಷ್ಟೇನೆ, ನಾನು ಬರಿತಾ ಇರುವುದು ಆ ಸಮಯಕ್ಕೆ ಏನ್ ಬೇಕು ಅದಕ್ಕೆ ಅನುಕೂಲಕರವಾಗಿ ಬರೆದು ಕೊಡ್ತಾ ಇದ್ದೆ ಅಷ್ಟೇ ಹೊರತು ಅದನ್ನು ಆವಾಗ ನಾನು ಹವ್ಯಾಸವನ್ನಾಗಿ ಮಾಡಿಕೊಂಡೆ. ಎಲ್ಲಿಗೆ ಹವ್ಯಾಸ ಆರಂಭ ಆಯ್ತು ಅಂತ ಹೇಳಿದ್ರೆ, ಕಾಲೇಜು ಬಿಟ್ಟ ಮೇಲೆ ನನಗೆ ಒಂದಷ್ಟು ಅವಕಾಶಗಳು ಬಂತು. ಅಂದ್ರೆ ನಾನು ಇಲ್ಲಿ ಒಬ್ಬ ಸಾಹಿತ್ಯಕ ಸಂಘಟಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದಂತ ನನ್ನ ಒಂದು ಮಾತೃ ಸಂಸ್ಥೆ ಚಿತ್ರಮಂಡಳಿ ಅಂತ ಹೇಳುವಂತಹದ್ದು ಕೋಟದಲ್ಲಿ ಇದ್ದಿತ್ತು. ಅದು 65 ಸ್ಥಾಪನೆಗೊಂಡದ್ದು. ಆಗಲೂ ಕೂಡ ನಾ ಅಲ್ಲಿದ್ದೆ. ಅಲ್ಲಿಂದ ಶುರುವಾದಂತಹ ನನ್ನ ಆ ಮಿತ್ರ ಮಂಡಳಿಯ ಒಡನಾಟ ಅಂತ ಹೇಳುವಂತಹದ್ದು, ನಾಟಕಗಳನ್ನು ಆಡುವುದಕ್ಕೆ ಶುರುವಾದಾಗ ನನಗೆ ಅನೇಕ ನಾಟಕಗಳನ್ನು ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಡು. ಯಾಕಂದ್ರೆ ನಾಟಕವನ್ನು ಆಯ್ಕೆ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅದರ ಪರಿಣಾಮವಾಗಿ ನಾನು ವರ್ಷದ ನಮ್ಮ ಮಿತ್ರ ಮಂಡಳಿಗಾಗಿ ನಾನು ಒಂದು ಚಾಣಕ್ಯ ಅಂತ ನಾಟಕ ಬರೆದೆ. ಆ ಚಾಣಕ್ಯ ಅಂತ ಹೇಳುವಂತಹ ನಾಟಕ ಬೈಂದೂರಿಂದ ಮಂಗಳೂರುವರೆಗೆ 1 10 ಕಡೆಯಲ್ಲಿ ಪ್ರದರ್ಶನ ಕಂಡಿತು. ತುಂಬಾ ಖುಷಿಯಾಯ್ತು, ಯಾಕಂದ್ರೆ ಎಲ್ಲ ಮೆಚ್ಚಿಕೊಂಡ್ರು. ಈಗಲೂ ಕೂಡ ಸಿಕ್ಕಿದವರು ಹೇಳ್ತಾರೆ, ನೀವು ಆಡ್ತಿರುವಂತಹ ನಾಟಕಗಳನ್ನ ಈಗ ನಾವು ಎಲ್ಲೂ ನೋಡುವ ಹಾಗಿಲ್ಲ, ಯಾಕಂದ್ರೆ ನಾವು ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ ಮಾತ್ರ ಆಡ್ತಾ ಇತ್ತು. ಇವತ್ತು ಆಡುವಂತಹ ಸಾಮಾಜಿಕ ನಾಟಕಗಳು, ಅಲ್ಲಿಯ ಸಂಭಾಷಣೆಗಳನ್ನ ನಾವು ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ಸೇರುವ ಸಾಮಾನ್ಯ ಜನರು ಹೋ ಹೋ ಹೋ ಅಂತ ಕೂಗಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿದು ಕುಣಿದು ಹಾರಬೇಕು, ಅದಕ್ಕೆ ಸರಿಯಾಗಿ ಅವ್ರಿಗೆ ಏನ್ ಬೇಕು ಅಂತ ಮಾತುಗಳನ್ನ ಅಲ್ಲಿ ಆಶುವಾಗಿ ಆಡಿ ಸಾಮಾನ್ಯವಾಗಿ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿ ಆ ಕಾಲದ ಜನರ ಸಂಸ್ಕೃತಿಗೆ ತಕ್ಕಂತೆ ನಾವು ಆಡ್ತಿರುವಂತಹ ನಾಟಕ ಅವರಿಗೆ ಈಗಲೂ ಕೂಡ, ಅನೇಕರು ಈಗ ಇಲ್ಲ ನಾಟಕ ಕಂಡವರು, ಈಗ ಇದ್ದವರು ಕೂಡ ನಾ ಎಲ್ಲೋ ವಿಷಯವನ್ನು ಹೇಳಿದ್ರೆ ಅವರು ಅದನ್ನ ತುಂಬಾ ಖುಷಿಯಿಂದ ನೆನಪು ಮಾಡಿಕೊಳ್ತಾರೆ. ಹೀಗಾಗಿ ಅಂತಹ ನಾಟಕಗಳನ್ನ ನಾವು ಆಡ್ತಾ ಇರೋದ್ರಿಂದ ನಾನು ಐತಿಹಾಸಿಕ ಚಾಣಕ್ಯ ನಾಟಕ ಬರೆದೆ. ಜೊತೆಯಲ್ಲೇ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಆದರ್ಶ ಆಗಬೇಕು. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕ್ಷಾತ್ರತನವನ್ನು ಬಿಡಬೇಕಾದಂತಹ ಪ್ರಸಂಗ, ಬ್ರಾಹ್ಮಣತ್ವಕ್ಕೆ ಸವಾಲು ಒಡ್ಡಿ ಅದನ್ನು ಹೊಂದುವುದಕ್ಕೋಸ್ಕರ ತಪಸ್ಸು ಮಾಡ್ತಾ ತನ್ನ ತಪಸ್ಸಿನಿಂದ ಗಳಿಸಿರುವಂತಹ ಪುಣ್ಯಗಳನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವಿನಿಯೋಗ ಮಾಡ್ತಾ ಮತ್ತೆ ತಪಸ್ಸು ಮಾಡಿ ವಶಿಷ್ಠರಿಂದಲೇ ಬ್ರಹ್ಮರ್ಷಿ ಪದವಿಯನ್ನು ಪಡ್ಕೊಂಡಂತಹ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಸಾಧಿಸಬೇಕು ಅಂತ ಹೇಳುವವರಿಗೆ ಒಂದು ಆದರ್ಶ ಆಗತ್ತೆ ಎಂಬ ಕಾರಣಕ್ಕೋಸ್ಕರ ಆ ನಾಟಕ ಬರೆದೆ. ಅದು ಕೂಡ ಇಲ್ಲೇ ಪರಿಸರದಲ್ಲಿ ಒಂದು 4 ಕಡೆಯಲ್ಲಿ ಪ್ರದರ್ಶನಗೊಂಡದ್ದು ಕೂಡ ನಾನು ಖುಷಿ ಕೊಡ್ತು. ನನ್ನ ಸಾಹಿತ್ಯದ ಆರಂಭ ಅಂತ ಹೇಳುವಂತಹದ್ದು ಈ ನಾಟಕ ಕ್ಷೇತ್ರದಿಂದಲೇ ಆರಂಭ ಆಯಿತು ಅಂತ ಹೇಳಬಹುದು.
2: ಅದು ನಿವೃತ್ತಿಯ ನಂತರವೇ?
3: ನಿವೃತ್ತಿಯ ನಂತರ. ನಾಟಕ ಮೊದಲು ಬರೀತಿದ್ದೆ, ಶಾಲಾ ಮಕ್ಕಳಿಗೋಸ್ಕರ, ಕಾಲೇಜಿನಲ್ಲಿ ನೃತ್ಯಕ್ಕೋಸ್ಕರ ರೂಪಕಗಳನ್ನ ನಾಟಕಗಳನ್ನ ಬರೀತಾ ಇದ್ದೆ. ಆದರೆ ನಿಜವಾದ ಒಂದು ನನ್ನಲ್ಲಿ ಪ್ರೇರಣೆ ಕೊಟ್ಟು ಇವತ್ತು ನಾನು ಸಾಹಿತಿ ಅಂತ ಅನೇಕರು ಹೇಳ್ತಾರೆ, ಹಿರಿಯ ಸಾಹಿತಿ ಅಂತ. ಖಂಡಿತ ನಾನು ಹಿರಿಯ ಸಾಹಿತಿ ಅಲ್ಲ, ಇನ್ನು ನಾನು ಕಿರಿಯ ಸಾಹಿತಿಯೇ. ಆದರೂ ಕೂಡ ಅವರ ಆ ಗೌರವದ ಮಾತನ್ನು ನಾನು ಅಭಿಮಾನದಿಂದ ತಲೆಬಾಗಿಸಿ ಸ್ವೀಕಾರ ಮಾಡ್ತೇನೆ. ಅಲ್ಲಿ ಆ ನಾಟಕಗಳನ್ನು ನಾನು ಬರೆದಾದ ಮೇಲೆ ನಾನು ಸ್ವಲ್ಪ ಕತೆ ಬರೆಯೋದಕ್ಕೆಲ್ಲ ಹೊರಟೆ, ಅದು ವಿಶೇಷವಾಗಿ ಮಕ್ಕಳಿಗಾಗಿ. ಆ ಮಕ್ಕಳ ಕತೆಗಳು ಅಂತ ಹೇಳುವಂಥದ್ದು ಮೊದಲು ನಂದು ಪ್ರಕಟ ಆದದ್ದು ಇಂಥವರು ಇದ್ದಾರೆ ಅಂತ. ಇಂಥವರು ಅಂತ ಹೇಳಿದ್ರೆ ಎಲ್ಲೋ ಬೆರಳೆಣಿಕೆಯ ಮಂದಿ ಸಾಧನೆ ಮಾಡಿದವರು ನಮ್ಮ ಇತಿಹಾಸದಲ್ಲೋ ಪುರಾಣದಲ್ಲೋ ಅಥವಾ ಸಮಕಾಲೀನರಾಗಿದ್ದವರು ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಆದರ್ಶರಾಗಬೇಕು ಎಂಬ ಕಾರಣಕ್ಕೋಸ್ಕರ ಇಂಥವರು ಇದ್ದಾರೆ ಅಂತ ಹೇಳುವಂತಹ ಪುಸ್ತಕ ಬರೆದೆ. ಅದೀಗ ಎರಡನೇ ಮುದ್ರಣಕ್ಕೆ ಹೋಗಿದೆ, ಅದೊಂದು ಖುಷಿ ನನಗೆ. ಇದರೊಂದಿಗೆ ಪಂಚತಂತ್ರದ ಕಥೆಗಳು ಕೂಡ ಅಷ್ಟೇ ಮುಖ್ಯವಾದದ್ದು. ದುರ್ಗಸಿಂಹನ ಪಂಚತಂತ್ರವನ್ನು ಗಮನಿಸಿರುವಂತಹ ನಾನು ಅದರ ಆಧಾರದ ಮೇಲೆ ಬದುಕಿನ ತಂತ್ರ ಪಂಚತಂತ್ರ ಅಂತ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ಬರೆದೆ. ಅದು 300 ಕೃತಿಗಳನ್ನು ಸರ್ಕಾರ ತಗೊಂಡಿತ್ತು, ಎಷ್ಟೆಷ್ಟೋ ಲೈಬ್ರರಿ ಹೋಗಿದೆ. ಆಮೇಲೆ ಆ ಕೃತಿಗಳು ಇವತ್ತು ಇಲ್ಲದೆ ಇದ್ದಾಗ ಅದು ಪ್ರಕಾಶನ ಮಾಡಿದವರು ಬೇರೆ ಆದ್ದರಿಂದ ಅವರೆಲ್ಲ ಅದು ಪೂರ್ತಿ ಖರ್ಚು ಮಾಡಿದ್ದಾರೆ. 1000 ಸುಮಾರು 100-200 ಮಾತ್ರ ಅವರು ಉಚಿತವಾಗಿ ಹಂಚಿದ್ದು ಬಿಟ್ಟರೆ ಮತ್ತೆಲ್ಲ ಅದು ಮಾರಾಟ ಆಗಿದೆ ಅಂತ ಹೇಳುವಂತಹ ಖುಷಿ ನನಗಿದೆ. ಆಮೇಲೆ ಅದಾದ್ಮೇಲೆ ನಾನು ಒಂದಷ್ಟು ಬೇರೆ ಮಕ್ಕಳಿಗೆ ಕತೆ ಬರೆದೆ, ಮಕ್ಕಳಿಗಾಗಿ ಪದ್ಯ ಬರೆದೆ, ಅದೆಲ್ಲ ಪುಸ್ತಕ ಆಗಿದೆ. ಈಗ ಅಂತ 15 ಪುಸ್ತಕಗಳು ನನ್ನಿಂದ ಪ್ರಕಟ ಆಗಿದೆ. ಅದರೊಂದಿಗೆ 15 ಸಂಸ್ಮರಣ ಗ್ರಂಥ ಅಥವಾ ಅಭಿನಂದನಾ ಗ್ರಂಥ ಅದು ಪ್ರಕಟ ಆಗಿದೆ. 1990 ಕಾರಂತರಿಗೆ 90 ಇದೇ ಕೋಟದಲ್ಲಿ ಅವರ 90 ಒಂದು ಉತ್ಸವವನ್ನು ಈ ಊರೊಳಗೆ ಈ ಹಿಂದೆ ಆಗಿಲ್ಲ ಆಮೇಲೆ ಮತ್ತೆ ಆಗಿಲ್ಲ ಎಂಬ ರೀತಿಯಲ್ಲಿ ನಾವು ಆಚರಿಸಿತ್ತು. ಅದಕ್ಕೆ ಕಾರಣ ಆದವರು ಕುಂದಾಪುರದ ASN ಹೆಬ್ಬಾರ್ ಅವರ ಕರ್ನಾಟಕ ಸಂಘ, ಆಮೇಲೆ ನಮ್ಮ ಮಿತ್ರ ಮಂಡಳಿ ಮತ್ತು ಇಲ್ಲಿಯೇ ಉತ್ಸವ ಸಮಿತಿ ಸೇರಿಕೊಂಡು ಮಾಡಿದಂತಹ ಆ ಕಾರ್ಯಕ್ರಮ ಮತ್ತೆ 95 ಶತಮಾನೋತ್ಸವಕ್ಕೆ, ಶತಮಾನೋತ್ಸವ ಆದಮೇಲೆ ಅವರ ಸತ್ತಾಗ, ಅವರ ಶತಮಾನೋತ್ಸವಕ್ಕೆ ಮುಂಚಿತವಾಗಿ ಅವರು ಸತ್ತಾಗ ಮಾಸಿಕ ಅಂತ ಹೇಳುವಂತ, ಅವ್ರ ಮನೆಯವರು ಮಾಸಿಕ ಮಾಡಲಿಲ್ಲ, ನಾವು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಊರಿನ ಪ್ರಸಿದ್ಧ ಸಾಹಿತಿಗಳನ್ನು ಬರಮಾಡಿಕೊಂಡು ಅವರ ಕೃತಿಗಳ ಬಗ್ಗೆ ಇಲ್ಲಿ ಉಪನ್ಯಾಸವನ್ನು ಇಟ್ಕೊಳ್ತು. ಇದೆಲ್ಲವನ್ನ ಹೆಚ್ಚು ಕಡಿಮೆ ಇಟ್ಕೊಂಡ್ಬಿಟ್ಟು ಎಲ್ಲರಂತಲ್ಲ ಅಂತ ಹೇಳುವಂತ ಕಾರಂತರ ಬಗ್ಗೆ ಒಂದು ಪುಸ್ತಕವನ್ನ ಮಾಡಿದ್ದೆ. ಅದು ಅನೇಕರು ಅದನ್ನು ಓದಿ ತುಂಬಾ ಮೆಚ್ಚಿಬಿಟ್ಟಿದ್ದರು. ಯಾಕಂದ್ರೆ ಅದಕ್ಕೆ ನನ್ನದು ಒಂದಲ್ಲ, ಅನೇಕರು ಇಲ್ಲಿ ಬಂದು ಉಪನ್ಯಾಸ ಮಾಡಿರುವಂತಹದ್ದು ಅದು ಇದು ಎಲ್ಲ ಸೇರಿಕೊಂಡು ಆಗಿರುವಂತ ಒಂದು ಪುಸ್ತಕಗಳು. ಆಮೇಲೆ ಅಭಿನಂದನಾ ಗ್ರಂಥಗಳು ಒಂದಷ್ಟು ಬಂದಿದೆ. ಇಲ್ಲಿ 25 ನಮ್ಮ ಸಾಲಿಗ್ರಾಮದ ಮಕ್ಕಳ ಮೇಳ ಆದಾಗ ಬಾಲಗೋಪಾಲ ಅಂತ ಹೇಳುವಂತಹದ್ದು. ಆಮೇಲೆ ಹಾಗೆ ಪಿ ಶ್ರೀಧರಂದ ಮೇಳದ ಸಂಸ್ಥಾಪಕರು ಪಾರಂಪಳ್ಳಿಯವರು, ಅವರ ನೆನಪಿನಲ್ಲಿ ಯಜಮಾನರು ಅಂತ ಹೇಳುವಂತಹ ಪುಸ್ತಕ. ಹೀಗೆ ಒಟ್ಟು ಹೆಚ್ಚು ಕಡಿಮೆ 15 ಪುಸ್ತಕಗಳು ಆ ರೀತಿಯಲ್ಲಿ ನಾನು ಸಂಪಾದನೆ ಮಾಡಿದ್ದುಂಟು. ಇದಿಷ್ಟು ನನ್ನ ಸಾಹಿತ್ಯ ಕ್ಷೇತ್ರದ ಒಂದು ಸ್ಥೂಲವಾದ ಚಿತ್ರಣ. ನನ್ನ ಪುಸ್ತಕಗಳು ಈಗ ಹೆಚ್ಚು ಕಡಿಮೆ ಯಾವುದು ಸಿಗ್ತಾ ಇಲ್ಲ. ಆದ್ದರಿಂದ ಈಗ ಮೊನ್ನೆ ನೀಲ ಅವರ ಸುರೇಂದ್ರ ಅಡಿಗರ ಒತ್ತಾಯದಿಂದಾಗಿ ನನ್ನ ಎಲ್ಲ ಪುಸ್ತಕಗಳು ಕೂಡ ಮರು ಮುದ್ರಣವನ್ನು ಕಂಡಿತ್ತು, 2 ಸಂಪುಟವಾಗಿ.
4: ಸೂಪರ್ ಸರ್.
3: ಈಗ ತೋರಿಸೋದು ನಿಮ್ಮ ಹತ್ರ ಇಲ್ಲಿ ಕೇಳೋದು ಮಾತ್ರ ಈಗ. ಸರಿ, ಇದಿಷ್ಟು ನನ್ನ ಸಾಹಿತ್ಯದ ಯಾತ್ರೆ.
4: ಈ ಸಾಹಿತ್ಯದ ಯಾತ್ರೆಯಲ್ಲಿ ನೀವು ಶುರಮ ಕಾರಂತರನ್ನ ತುಂಬಾ ಹತ್ತಿರದಿಂದ ಕಂಡ್ರೆ ಅಂತ ನೀವು ಮಾತಾಡೋದು ಗೊತ್ತಾಯ್ತು. ಸೊ ಅವ್ರ ಬಗ್ಗೆ ಒಂದು 2 ಮಾತು ಹೇಳಿದಾರೆ ಕಾರಂತರ ಬಗ್ಗೆ.
3: ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ತುಂಬಾ ಸಣ್ಣವನು. ಯಾಕೆಂದ್ರೆ ಅವರು ಒಬ್ಬ ಶತಮಾನದ ಪುರುಷ, ಕಳೆದ ಶತಮಾನದಲ್ಲಿ ಒಂದು ಶತಮಾನದ ಪುರುಷ ಅಂತ ಕರೆಸ್ಕೊಂಡವರು. ಅವ್ರ ಬಗ್ಗೆ ಬೇಕಾದಷ್ಟು ಉತ್ಪ್ರೇಕ್ಷೆಯ ಮಾತುಗಳಿವೆ. ಅದು ಉತ್ಪ್ರೇಕ್ಷೆ ಅಲ್ಲ, ಆ ಮಾತು ಮಾತ್ರ ಉತ್ಪ್ರೇಕ್ಷೆ ಅಷ್ಟೇ, ಅದರ ಹಿಂದಿರುವಂತಹ ಅರ್ಥ ವಾಸ್ತವವೇ. ಅಂತಹ ಕಾರಂತರ ಕ್ಷೇತ್ರ ಅಂತ ಹೇಳುವಂತಹದ್ದು ಯಾವುದಿಲ್ಲ. ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ಶಿಲ್ಪಶಾಸ್ತ್ರ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅವರು ಕೈ ಆಡಿಸದ ಕ್ಷೇತ್ರ ಯಾವುದೂ ಇಲ್ಲ. ವಿಜ್ಞಾನದ ಬಗ್ಗೆ ಅವರು ಅನೇಕ ಸಂಪುಟಗಳನ್ನು ಮಾಡಿದ್ದುಂಟು. ಅದಕ್ಕೊಂದು ಸೂಕ್ತವಾದ ಚಿತ್ರವನ್ನು ನಮ್ಮ ಕೆ ಕೆ ಹೆಬ್ಬಾರರು ಮಾಡಿದರು. ಅವರ ಒಂದು ನೃತ್ಯದ ರೂಪದ ಒಂದು ಚಿತ್ರ ದಶಭುಜಗಳು. ಆ ದಶಭುಜಗಳು ಅವರ 10 ಮುಖಗಳನ್ನು ತೋರಿಸುತ್ತೆ ಅಂತ. ಅವರು ತಮ್ಮ ಜೀವನ ಚರಿತ್ರೆಯನ್ನೇ ಹುಚ್ಚು ಮನಸ್ಸಿನ 10 ಮುಖಗಳ ಎಂಬ ಹೆಸರಲ್ಲಿ ಅವರು ಬರೆದಿದ್ದರು. ಇಲ್ಲಿ ಅವರ ಅನೇಕ ಪುಸ್ತಕಗಳ ಸಾಲು, ಆ ಬಿಳಿಯ ರಕ್ಷಾಪುಟ ಇದೆಯಲ್ಲ, ಅದೆಲ್ಲ ಅವರದ್ದೇ ಪುಸ್ತಕಗಳೆಲ್ಲ. ಸುಮಾರು 45 ಕಾದಂಬರಿಗಳು, ಮತ್ತೆ ಕಥೆಗಳು, ಕವನಗಳು, ವೈಜ್ಞಾನಿಕ ಪುಸ್ತಕಗಳು, ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಲೆಕ್ಕಕ್ಕೆ ಇಳಿಕೆ ಆಗದೇ ಇರುವಷ್ಟು ಪುಸ್ತಕಗಳು, ಸುಮಾರು 200 ಹೆಚ್ಚಿದ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಸಾಹಿತ್ಯದ ಒಂದು ಮೇರುತನ ಅಂತ ಹೇಳುವಂತಹದ್ದು, ಇವತ್ತು ಯಾರೋ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದರೆ ಅದಕ್ಕೂ ಮಿಗಿಲಾಗಿ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು. ಯಾಕೆಂದ್ರೆ ಅವರ ಕಾದಂಬರಿಗಳನ್ನು ತಗೊಂಡ್ರೆ ಅದೆಲ್ಲವೂ ಕೂಡ ಪರಿಸರವನ್ನ ಮುಖ್ಯವಾಗಿ ಇಟ್ಟುಕೊಂಡು ಬರೆದಿರುವಂತಹ ಪುಸ್ತಕಗಳು. ಮೊದಲಿನ ಕಾದಂಬರಿಗಳೆಲ್ಲ ಅಷ್ಟೇನೆ, ಕಡೆ ಕಡೆಗೆ ಬರುವಾಗ ಅವರ ಅನುಭವ ಬೇರೆ ಕಡೆ ಹೋಯಿತು, ಸಮಕಾಲೀನ ಜನರೊಂದಿಗೆ ಅವರು ನಡ್ಕೊಂಡಿರುವಂತ ರೀತಿಯಲ್ಲಿ ಅವರು ಅನುಭವಿಸಿದಂತಹ ನೋವು ನಲಿವುಗಳೆಲ್ಲ ಅವರ ಮುಂದಿನ ಪುಸ್ತಕಗಳಲ್ಲಿ ಬಂತು. ಆದರೂ ಕೂಡ ಅವರ ಕಲೆಗೆ ಸಂಬಂಧಪಟ್ಟಂತೆ, ಅವರ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಜನರನ್ನ ಮೆಚ್ಚುವ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬರೆದುದುಂಟು. ಅವರು ನಾಸ್ತಿಕರು, ಆದರೆ ಆಸ್ತಿಕರು ಯಾರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವರನ್ನು ಒಪ್ಪಿಕೊಳ್ಳುವಂತ ಮನೋಭಾವದವರು. ಈಗ ಎಲ್ಲ ಏನೋ ಆಸ್ತಿಕರನ್ನು ಬಿಟ್ಟರೆ ಅವರನ್ನು ತಿರಸ್ಕಾರ ಮಾಡಿ ಬಿಡ್ತಾರೆ, ಆದರೆ ಆಸ್ತಿಕರಾಗಿಯೂ ಕೂಡ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಅವರನ್ನ ಕಂಡಾಗ ಅವರು ಅಂಥವರನ್ನು ತಮ್ಮ ಕೃತಿಯಲ್ಲಿ ತಂದು ಜೀವಂತ ಇರಿಸಿದ್ದು ಕೂಡ ನಾವು ಅವರ ಪುಸ್ತಕಗಳಿಗೆ ಓದಿದಾಗ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಪರಿಸರವನ್ನ ಪ್ರೀತಿಸಿದಂತಹ ವ್ಯಕ್ತಿಯಾಗಿ, ಸಾಮಾಜಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳುವಂತ ದೃಷ್ಟಿ ಇಟ್ಕೊಂಡವರಾಗಿ, ತನ್ನ ಬರಹಕ್ಕೆ ಸುತ್ತಾಟವೇ ಆಹಾರ ಕೊಡುತ್ತೆ ಎಂಬುದಾಗಿ ಭಾವಿಸಿಕೊಂಡು ತಿಂಗಳಲ್ಲಿ ಸುಮಾರು 15 ದಿವಸದಷ್ಟು ಸಮಯವನ್ನ ಸುತ್ತಾಟಕ್ಕಾಗಿ ಬಳಸ್ಕೊಂಡಂತಹ, ಅದರಿಂದಾಗಿಯೇ ಅವರಿಗೆ ಮೊಗ ಪಡೆದ ಮನದಂತಹ ಒಂದು ನವಿಲೂರಿನ ಚಿತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. ಯಾಕಂದ್ರೆ ಆ ಊರಿನ ನವಿಲಿನ ಚಿತ್ರವನ್ನು ಕೊಡ್ತಾರೆ. ಬಸರೂರಿನ ವೇಶ್ಯೆಯರ ಬಗ್ಗೆ ಬರೆಯುವಾಗ ಅದು ವೇಶ್ಯೆಯರ ಬದುಕು ಅಂತ ಅನಿಸೋದೇ ಇಲ್ಲ. ಆ ತರಹದ ಮರ್ಯಾದೆಯಿಂದ ಕೂಡಿದಂತಹ ಬರಹವನ್ನು ಕೊಟ್ಟಂತಹ ವ್ಯಕ್ತಿ. ಅದಕ್ಕೆಲ್ಲ ಕಾರಣ ಆದದ್ದು ಅವರ ಸುತ್ತಾಟ.
4: ಅದೇನ ಕೇಂಕಿತ್ ಸರ್, ಈ ಬರಹಗಾರರು ಮನೆ ಒಳಗೆ ಬಾಗಿಲು ಹಾಕೊಂಡು, ಕಿಟಕಿ ಬಾಗಿಲು ಹಾಕೊಂಡು, ಒಂದು ಟೇಬಲ್ ಮುಂದೆ ಕೂಕೊಂಡು ಬರು ಕೂತರು ಸುಲಭ ಅಂತ ಅವರ ಕಲ್ಪನೆಯಲ್ಲಿ ಈ ತರ ತಿರ್ಗಾಡ್ಕೊಂಡಿದ್ರೆ, ದೇಶ ಸುತ್ತಬೇಕು ಅಂತ ಹೇಳ್ತಾರಲ್ಲ, ತಿರ್ಗಾಡ್ಕೊಂಡಿದ್ರೆ ಈ ತರ ನೀವು ಹೇಳ್ದಂಗೆ ಕಾರಂತರಿಗೆ ಹೆಂಗೆ ಆಹಾರ ಸಿಕ್ಕಿತ್ತು ಬರವಣಿಗೆಗೆ ಹಂಗ್ ಸಿಕ್ಕುದಾತ, ನೀವ್ ಹೆಂಗ್ ಬರೀತಿದ್ರಿ, ನಿಮ್ದನ್ನು ಸೇರಿಸಿ ಹೇಳಿ.
3: ನೀವು ಒಳ್ಳೆ ಪ್ರಶ್ನೆ ಒಂದು ಕೇಳಿದ್ರಿ ಸಿದ್ಧ. ಮನೆ ಒಳಗೆ ಕೂತ್ಕೊಂಡು ಬರೆದ್ರೆ ಹೆಚ್ಚಂದ್ರೆ ಅವ್ರ ಚಿಕ್ಕಂದಿನ ಅನುಭವಗಳಷ್ಟು ಅವರಿಗೆ ಗೊತ್ತಿರತ್ತೆ, ಮತ್ತೆ ಅವರು ಮನೆಯಲ್ಲೇ ಇರ್ತಾರೆ. ಅವರಿಗೆ ವಿಷಯ ಕೊಡೋದು ಯಾವುದು? ಅವರು ಓದುವಂತಹ ಪುಸ್ತಕ, ಅವರು ಓದಿದ ಆ ಪುಸ್ತಕದಲ್ಲಿ ಇರುವಂತಹ ಆ ವಿಷಯವನ್ನ ತಮ್ಮದನ್ನಾಗಿ ಮಾಡಿಕೊಂಡು ಮತ್ತೆ ಅವರು ಬರೀಬೇಕಾಗತ್ತೆ. ಆಗ ನೇರವಾಗಿ ಪಡೆದ ಅನುಭವಕ್ಕೂ ನನಗೆ ಯಾವಾಗಲೂ ನೆನಪಾಗೋದಿರುತ್ತೆ, ಬೆಂಗಳೂರಿಗೆ ಹೋದಾಗ ಅಲ್ಲಿ ಸುಮಾರು ಸಮುದ್ರಗಳೆಲ್ಲ ಇದೆ
4: ಬೆಂಗಳೂರಲ್ಲಿ.
3: ಹೌದು, ಬಾಂಬ್ ಸಂದ್ರ, ತಿಪ್ಪ ಸಂದ್ರ, ನಾಗ್ ಸಂದ್ರ, ಹೀಗೆಲ್ಲ. ಅದೆಲ್ಲ ಯಾಕೆ ಬಂತು ಅಂದ್ರೆ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕೆರೆಗಳು, ಆ ಕೆರೆಗಳನ್ನ ಅವರು ಸಮುದ್ರ ಅಂತ ಕರೀತಾ ಇದ್ರು.
4: ಅವರಿಗದು ಸಮುದ್ರ.
3: ಹಾ, ಆದ್ರೆ ಆ ಸಮುದ್ರ ಅಂತ ಹೇಳುವಂತಹದ್ದು ಅವರಿಗೆ ಸಮುದ್ರ ಆಯ್ತು. ಅವರು ಸಮುದ್ರವನ್ನು ಚಿತ್ರಿಸಬೇಕಾದ್ರೆ ಹೇಗೆ ಚಿತ್ರಿಸಬಹುದು? ಅವರು ಕಂಡಂತ ಕೆರೆಯನ್ನೇ ಇನ್ನಷ್ಟು ಬೇಕಾದ್ರೆ ಅದನ್ನ ಉತ್ಪ್ರೇಕ್ಷೆ ಮಾಡಿ ದೊಡ್ಡದು ಮಾಡಿಬಿಟ್ಟು ಬರಿಬಹುದೇ ಹೊರತು ಈ ಕಡಲು ಕೊಡುವಂತಹ ಒಂದು ಅನುಭವ, ಅದರ ರೌದ್ರವಾದ ತೆರೆಯ ನರ್ತನ ಇರಬಹುದು, ಉಬ್ಬರ ಇಳಿತಗಳಿರಬಹುದು, ಮೇಲಿನ ರಭಸ ನೀರು ಹೋಗುವಾಗ ಇಟ್ಟ ಕಾಲು ಕೆಳಗೆ ನಮ್ಮ ನೀರು ವಾಪಸ್ ಹೋಗುವಾಗ ನಮ್ಮ ಕಾಲಡಿಯ ಮಣ್ಣನ್ನ ಕುಚ್ಚಿಕೊಂಡು ಹೋಗಿ ನಾವು ಬೀಳುವಂತಾಗುವಂತಹ ಅನುಭವವಾಗಲಿ, ಖಂಡಿತ ಓದಿದವರಿಗೆ ಅನುಭವಕ್ಕೆ ಬರೋದಿಲ್ಲ,
4: ಬರೋಕ್ಕೂ ಆತಿಲ್ಲ,
3: ಬರೆದ್ರೆ ಅದು ಕೃತಕ ಆಗತ್ತೆ ಅಷ್ಟೇನೆ. ಹೀಗಾಗಿ ನಾನು ಬರೆದ ಮಕ್ಕಳಿಗಾಗಿ ಬರೆದ ಕಥೆಗಳಿರ್ಬೋದು, ಪದ್ಯಗಳಿರ್ಬೋದು, ಅಥವಾ ಈ ನಾಟಕಗಳಿರ್ಬೋದು, ಇವೆಲ್ಲ ನನ್ನ ಅನುಭವಕ್ಕೆ ಬಂದದ್ದಷ್ಟನ್ನೇ ನಾನು ಹೇಳಬಲ್ಲೆನೆ ಹೊರತು ಇನ್ನೊಬ್ಬರ ಅನುಭವವನ್ನು ನಾನು ನನ್ನದನ್ನಾಗಿ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಿಹಿಯಾಗಿ ತಿಂದಂತಹ ಒಂದು ಜಿಲೇಬಿಯನ್ನು ಅಥವಾ ಯಾವುದೋ ಒಂದು ಜಾಮೂನನ್ನು, ಬಾದಾಮಿ ಹಲ್ವವನ್ನು, ಓ ಇಷ್ಟು ಸಿಹಿಯಾಗಿದೆ, ಇಷ್ಟು ಸವಿಯಾಗಿದೆ, ಪಸೆ ಪಸೆಯಾಗಿದೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹೇಗೆ ಅದು ರುಚಿ ಗೊತ್ತಾಗುತ್ತೆ? ಅದನ್ನೇ ನಾನು ವರ್ಣಿಸುವಾಗ ನನಗಾದ ಅನುಭವಗಳನ್ನು ಅಲ್ಲಿ ಹೇಳಲಿಕ್ಕಾಗತ್ತೆ. ನಾಲಿಗೆ ಮೇಲೆ ಇಟ್ಟಾಗ ಅದು ಕೊಟ್ಟಂತಹ ಒಂದು ಅನುಭವ ರುಚಿ, ಅದು ಗಂಟಲಲ್ಲಿ ಇಳ್ಕೊಂಡು ಹೋಗ್ತಾ ಇರುವಾಗ ನಿಜವಾಗಿಯೂ ಅದು ಸವಿಯಾಗಿದ್ರೆ ಕೆಳಕ್ಕೆ ಇಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳುವಂತಹದ್ದನ್ನ ನಾನು ಅನುಭವಿಸಿದ್ದನ್ನ ಖಂಡಿತ ಅಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಣ್ಣಾರೆ ಕಂಡ ಅನುಭವಕ್ಕಿಂತಲೂ ಪರೋಕ್ಷವಾಗಿ ತಿಳಿದುಕೊಂಡಂತಹ ಅನುಭವಕ್ಕಾಗಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಅವರ ಬರಹದಲ್ಲೂ ಕೂಡ ಆ ವ್ಯತ್ಯಾಸ ಇದ್ದೇ ಇರುತ್ತೆ.
4: ಅಂದ್ರೆ ಈ ತರ ಮಾಡೋದ್ರಿಂದ ಕರಂತ್ರುದೀಗ ಹುಚ್ಚು ಮನಸ್ಸಿನ 10 ಮುಖಗಳನ್ನು ಓದುವಾಗಲೇ ಗೊತ್ತಾಯ್ತು ಅವ್ರು ಎಷ್ಟು ತಿರ್ಗಾಡ್ದವ್ರು ಅಂತ, ಸಿಕ್ಕಾಪಟ್ಟೆ. ನೀವು ಹಾಂಗೆ ಎಲ್ಲಾರು ತಿರ್ಗಾಡ್ಕ ಬಂದು ಬರದಲ್ಲ ಇತ್ತ?
3: ನಾನ್ ತಿರ್ಗಾಟಕ ಮಾಡ್ಕೊಂಡ್ ಬರದು ಒಂದು ಮಾತ್ರ.
4: ಯಾವ್ದು?
3: ನಾನು ಗುಜರಾತ್ ಪ್ರವಾಸ ಮಾಡಿದ್ದೆ. ಆ ಗುಜರಾತ್ ಪ್ರವಾಸ ಮಾಡಿದಾಗ ನಾನು ಕಂಡಂತ ಅನುಭವಗಳನ್ನೆಲ್ಲ ಗುಜರಾತ್ನಲ್ಲಿ 8 ದಿನ ಅಂತ ಹೇಳುವಂತ ಒಂದು ಪುಸ್ತಕ ಮಾಡಿದ್ದೆ, ಅದು ಪ್ರಕಟ ಆಗಿದೆ. ಅದು ಕೂಡ ಹಾಗೇನೆ, ನನ್ನ ನವಿರಾದ ಅನುಭವಗಳೇನುಂಟು ಅವೆಲ್ಲವನ್ನು ಕೂಡ ಅಷ್ಟೇ ನವಿರಾಗಿ ಆತ್ಮೀಯವಾಗಿ ನಾನು ಹೇಳ್ಕೊಂಡು ಹೋಗಿದ್ದೆ. ಓದಿದವರು ಮುಖ್ಯವಾಗಿ ಗುರುತಿಸುವುದು ಇದು ಆತ್ಮೀಯವಾದ ಬರಹ ಅಂತ,
4: ಆಪ್ತವಾಗಿತ್ತು,
3: ಆಪ್ತವಾಗಿದೆ ಅಂತ ಹೇಳುವಂತಹದ್ದು. ಅದು ಜೊತೆಗೆ ಆ ಒಂದು ನಾನು ಕೊಡುವಂತಹ ಚಿತ್ರಣಗಳೆಲ್ಲವೂ ಕೂಡ ಅಷ್ಟು ಕರಾರುವಾಕ್ಕಾಗಿ ಇರ್ತಾ ಇತ್ತು. ನಾನು ಕಂಡ ಅನುಭವ ಏನುಂಟು ಅದಕ್ಕಿಂತ ನಾನು ಆಚೆಗೆ ಏನನ್ನೂ ಬರೆದಿಲ್ಲ. ಹೀಗಾಗಿ ಆ ಪುಸ್ತಕ ಅಂತ ಹೇಳುವಂತಹದ್ದು ನನ್ನ ಬರಹಕ್ಕೆ, ನನ್ನ ತಿರುಗಾಟಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ. ಅದಕ್ಕಿಂತ ಹೆಚ್ಚಿಗೆ ನಾನು ಸುತ್ತಾಟ ಮಾಡಿದವ ಅಲ್ಲ, ಯಾಕೆಂದ್ರೆ ನನಗೆ ಅದಕ್ಕೆ ಅವಕಾಶವೇ ಬರಲಿಲ್ಲ. ಮೊದಲು ಶಾಲಾ ದಿನಗಳಾಯ್ತು, ಆಮೇಲೆ ಉದ್ಯೋಗದ ದಿನಗಳಾಯ್ತು, ಆಮೇಲೆ ಸಾಂಸಾರಿಕ ಜೀವನ ಆಯ್ತು, ಆಮೇಲೆ ಒಂದ್ 2-3 ಸಾರಿ ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ನಾನು ದಕ್ಷಿಣ ಭಾರತ ಎಲ್ಲ ತಿರುಗಾಟ ಮಾಡಿದ್ದೆ, ಹಾಗೆ ನಮ್ಮ ಬಂಧುಗಳೊಟ್ಟಿಗೆ ಉತ್ತರ ಭಾರತಕ್ಕೂ ಹೋಗಿದ್ದೆ. ಆಗ ಎಲ್ಲ ಒಟ್ಟಿಗೆ ಹೋದ್ರಿಂದ ನಮ್ಗೆ ಹೆಚ್ಚು ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕಂಡಂತಹ ವಸ್ತು ಅಥವಾ ಅವ್ರು ಹೇಳ್ತಾರೆ ಆಯ್ತಾಯ್ತು ಸಮಯ ಆಯ್ತು ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳುವಾಗ ನಮಗೆ ಪೂರ್ಣವಾಗಿ ಆ ಚಿತ್ರವನ್ನು ನಮ್ಮ ಮನಸ್ಸು ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಅದಾವುದೂ ಸ್ಪಷ್ಟ ಚಿತ್ರಣಗಳು ನನ್ನ ಮನಸ್ಸಲ್ಲಿ ಇಲ್ಲ, ಆದ್ದರಿಂದ ನಾನು ಅದನ್ನು ಬರೆಯುವಂತಹ ಸಾಹಸಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ಬರೆದದು ಕೃತಕ ಆಗತ್ತೆ ಅಂತ ನಂಗೆ ಗೊತ್ತು, ಅಲ್ಲಿ ನೀವು ಹೇಳಿದಾಗೆ ಆಪ್ತತೆ ಅಂತ ಹೇಳುವಂತಹದ್ದು ಬರ್ತಾ ಇರಲಿಲ್ಲ.
4: ಉಪೇಂದ್ರ ಸೋಮಯ್ಯಾಜಿ ಅವ್ರಿಗೆ ಎಲ್ಲಾದ್ರೂ ಈಗ ಬೇಜಾರು ಇತ್ತ ಅಂದ್ರೆ ನಾನು ಬರ್ದದಲ್ಲ ಆಗ ಪ್ರಕಟ ಮಾಡ್ಕಿದಿತ್ತು, ಮತ್ತೆ ಇನ್ನಷ್ಟು ಬರೆದು ಪ್ರಕಟ ಮಾಡ್ಕಿತ್ತು, ನಾ ಶುರು ಮಾಡದೆ ಲೇಟ್ ಆಯ್ತು ಪ್ರಕಟ ಮಾಡೋಕೆ, ಹಂಗೇನಾದ್ರು ಈಗ ಎಲ್ಲಾರು ಒಂದ್ ಬದಂಗೆ ಬೇಜಾರಿತ್ತ?
3: ಖಂಡಿತ ಇಲ್ಲ. ಆ ಕಾಲ ಅದು, ಆ ಕಾಲದಲ್ಲಿ ನಾನು ಹೇಗಿರ್ಬೇಕು ಹಾಗಿದ್ದೆ. ನಾನೊಬ್ಬಲ್ಲ, ನನ್ನಂತ ನೂರಾರು ಜನ ಅಧ್ಯಾಪಕರು ಆ ರೀತಿಯಲ್ಲಿ ನಾಟಕಗಳನ್ನು ಬರೆದಿದ್ರು, ಪದ್ಯಗಳನ್ನು ಬರೆದಿದ್ರು, ಮಕ್ಕಳಿಗೆ ಹಾಡಿಸಿಬಿಟ್ಟು ಕುಣಿಸಿದ್ರು, ನಾಟಕ ಹಾಡಿಸಿದ್ರು. ಆದರೆ ಯಾರು ಕೂಡ ಆ ಕಾಲದಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಲಿಲ್ಲ. ಆ 100 ನಾನು 101 ಅಂತ ಹೇಳುವಂತಹದ್ದು ನನಗೆ ಪೂರ್ಣವಾಗಿ ಜ್ಞಾನ ಇದ್ದದ್ರಿಂದ ನಾನು ಈಗ ಒಂದು ಚೂರು ಕೂಡ ಬೇಜಾರಿಲ್ಲ. ನನ್ನ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆದವರು ಇಬ್ಬರು ಕೂಡ, ಒಂದು ಪಾರ್ವತಿ ಜಯತಾಳ್, ಇನ್ನೊಂದು ಬೆಳಗೋಡು ರಮೇಶ್ ಭಟ್ ಅಂತ ಹೇಳುವ ಪುಸ್ತಕ ಬರೆದವರು, ಅವರಿಬ್ಬರು ಕೂಡ ನನ್ನನ್ನು ಬಾಲ್ಯದಿಂದ ಕಂಡುಕೊಂಡವರಾದ್ದರಿಂದ ಅವರು ಅದನ್ನೇ ಹೇಳಿದವರು, ನೀವು ಬರೆದದ್ದನ್ನೆಲ್ಲ ಪ್ರಕಟ ಮಾಡಿದ್ರೆ ಇಷ್ಟೊತ್ತಿಗೆ ಇಂಥ 4 ಪುಸ್ತಕಗಳನ್ನು ಮಾಡಬಹುದಾಗಿತ್ತು ಅಂತ. ನಂಗೆ ಹಾಗೆ ಅವರು ಬರೆದಾಗಲೂ ಕೂಡ ನನಗೇನು ಅನಿಸ್ತಿಲ್ಲ. ಕಾಲಾಯ ತಸ್ಮೈ ನಮಃ.
4: ಅಷ್ಟೇ. ಈಗ ನೀವು ಹೇಳ್ರಿ ಕಣೆ, ಆಗಳಿಕೆ ಮಕ್ಕಳಿಗೆ ನಾಟಕ ಬರೀತಿದ್ವೋ, ಹಾಡು ಹಾಡಿಸಿ ಕುಣಿಸ್ತಾ ಇದ್ವೋ, ನಿಮ್ಮ ಸೃಜನಶೀಲತೆ ಅಷ್ಟೊಂದಿತ್ತು. ಈಗಿನ ಅಧ್ಯಾಪಕ ಅಧ್ಯಾಪಕಿಯರಲ್ಲಿ ಅಥವಾ ಈಗಿನ ಪ್ರಾಧ್ಯಾಪಕರಲ್ಲಿ ವರ್ಗದಲ್ಲಿ ಅಂತದ್ದು ಎಲ್ಲೋ ಸ್ವಲ್ಪ ಮಿಸ್ ಆಗುತ್ತಿತ್ತು?
3: ಖಂಡಿತ ಮಿಸ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಿಗೆ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗಳ ಬಗ್ಗೆ ಅಂದ್ರೆ ಅವರಿಗೆ ಕೊಡುವಂತಹ ಸರ್ಕಾರದ ಅನೇಕ ಕೆಲಸಗಳಿರುತ್ತಲ್ಲ, ಅಥವಾ ಅವರು ದಾಖಲೆ ಮಾಡಿಕೊಡಬೇಕು ಅಂತ ಹೇಳುವಂತಹದ್ದೇ ಮುಖ್ಯವಾಗಿರೋದ್ರಿಂದ ಅವರ ಬಹುಪಾಲು ಶಾಲಾ ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ನಾನು ಕಿವಿಯಾರೆ ಕೇಳಿದ್ದೆ, ಅಧ್ಯಾಪಕರೇ ಹೇಳಿದ್ರು ನನಗೆ ಪಾಠ ಮಾಡಲಿಕ್ಕೆ ಸಮಯವೂ ಸಿಗುವುದಿಲ್ಲ, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದೇ ಆಯಿತು ಅಥವಾ ದಾಖಲೆಗಳನ್ನ ಭರ್ತಿ ಮಾಡೋದೇ ಆಯಿತು, ಮನೆಗೆ ಬಂದರೆ ಅವರಿಗೆ ಬೇರೆ ಕೆಲಸ ಇರುತ್ತೆ, ಹೀಗಾಗಿ ಏನಿದೆ ಶಾಲೆಯಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಸ್ವಲ್ಪ ಹೊತ್ತು ಪಾಠ ಮಾಡಿದ್ರು ಮತ್ತೆ ಅಲ್ಲೇ ಕೂತ್ಕೊಂಡು ಬರೋದು ಏನೋ. ಹೀಗಾಗಿ ಶಾಲೆಯಲ್ಲಿ ಅದಕ್ಕೆ ಈಗ ಪೂರ್ಣವಾದ ಅವಕಾಶ ಸಿಗ್ತಾ ಇಲ್ಲ, ಹೀಗಾಗಿ ಅಧ್ಯಾಪಕರಿಗೂ ಬೇಕಾಗಿಲ್ಲ. ಇನ್ನೊಂದು, ಮೇಲಿನ ದರ್ಜೆಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಬೇಕಾಗುವುದೇ ಅಂತ ಹೇಳಿದ್ರೆ ರಿಸಲ್ಟ್, 100 to 100 ಫಲಿತಾಂಶ ಬರಬೇಕು, ಮಕ್ಕಳು 100 to 95 ಮೇಲೆ ಅಂಕಗಳನ್ನು ತಗೊಳ್ಬೇಕು. ಅದಕ್ಕೆ ಏನ್ ಬೇಕು, ಅದಕ್ಕೆ ಅಷ್ಟನ್ನು ತಯಾರು ಮಾಡುವುದಕ್ಕೆ ಅವರು ತಮ್ಮ ಶ್ರಮವನ್ನ ವಿನಿಯೋಗ ಮಾಡ್ತಾರೆ ಹೊರತು ಅವರಿಗೆ ಆ ಪ್ರತಿಭೆ ಇಲ್ಲ ಅಂತಲ್ಲ, ಅವರಲ್ಲಿ ಎಲ್ಲ ಪ್ರತಿಭೆಗಳೂ ಉಂಟು. ಆದರೆ ಆ ಪ್ರತಿಭೆಗಳನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವರಿಗಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಒಂದು, ಅವರನ್ನ ಪರೀಕ್ಷೆಗೆ ತಯಾರಿ ಮಾಡುವಂತಹದ್ದು. ಇನ್ನೊಂದು, ಸರ್ಕಾರದ ಒತ್ತಡದ ಕೆಲಸಗಳಿರೋದ್ರಿಂದ ಅವರಿಗೆ ತಮ್ಮ ಪ್ರಾಮಾಣಿಕವಾಗಿ ಅಧ್ಯಾಪಕರು ಯಾವ ರೀತಿಯಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಇರಬಹುದು, ದೊಡ್ಡ ಮಕ್ಕಳೊಂದಿಗೆ ಇರಬಹುದು ವ್ಯವಹರಿಸಬೇಕು, ಹಾಗೆ ವ್ಯವಹರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತಹ ಬೇಸರ ಅವ್ರಿಗೆ ಖಂಡಿತ ಉಂಟು.
2: ನಿಮ್ಮ ಮಾತಿಗೆ ಎಂಬತ್ತಿ ನಂಗೆ ಅನ್ನಿಸ್ತಾ ಇತ್ತು, ನಿಮ್ಮ ಕ್ಲಾಸ್ ಹಂಗ ನಾ ಕೂಕೊಂಡಿರ್ಲಿಲ್ಲ, ಆದ್ರೆ ನಿಮ್ಮ ಕ್ಲಾಸ್ ಆಪತ್ತಿಗೆ, ನಿಮ್ಮ ಕನ್ನಡ ಪಾಠ ಆಪತ್ತಿಗೆ ಆಗಿನ ಪ್ರಾಧ್ಯಾಪಕರಲ್ಲಿ ಅದೊಂದು ಏನ್ ಅಟ್ರಾಕ್ಷನ್, ಅವ್ರು ಮಾತ್ರ ಅಲ್ಲ ಶಿಕ್ಷಕರಲ್ಲೂ ಕೂಡ, ಕನ್ನಡ ಮಾಸ್ಟರ್ ಅಂದ್ರೆ ಅವರಲ್ಲಿರೋ ಟ್ಯಾಲೆಂಟೇ ಬೇರೆ, ಅವರಂತರ ವಿಶಿಷ್ಟ ಟ್ಯಾಲೆಂಟ್ ಟಿಪ್ಪರೆ ಅಂತ ಇರುತ್ತೆ, ಅದೊಂಥರ ಬ್ರ್ಯಾಂಡ್ ಆಯೇ ಬಪ್ಪಾರ ಅವರು. ಅವ್ರ ಆ ಪದ್ಯಗಳನ್ನ ಎಕ್ಸ್ಪ್ಲೈನ್ ಮಾಡುವಾಗ ಬರೀ ಪದ್ಯನ ಪದ್ಯ ಆಗಿ ಓದೋದಿಲ್ಲ, ಓದ್ಕೊಂಡು ಹೋತಿಲ್ಲ, ಅದನ್ನೊಂದು ಹಾಡಾಗಿ
3: ಪೂರ್ಣವಾಗಿ.
2: ಆ ದಿನಗಳನ್ನೆಲ್ಲ ಒಂಚೂರು ಭಂಡಾರ್ಕರ್ಸ್ ಕಾಲೇಜಿನ ಆ ದಿನಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ಸರ್.
3: ನನ್ ಈಗಲೂ ಕೂಡ ನನ್ನ ವಿದ್ಯಾರ್ಥಿಗಳು ಸಿಕ್ಕಿದಾಗ, ಸರ್ ನೀವು ಗದಾಯುದ್ಧ ಪಾಠ ಮಾಡಿದ್ದು ಈಗಲೂ ನಂಗೆ ನೆನಪಿದೆ, ಪಾಪ ಭಾರತದ ಕೊನೆಯ 3 ಆಶ್ವಾಸಗಳನ್ನು ನೀವು ರಾಗವಾಗಿ ಹಾಡ್ತಾ ಇದ್ದದ್ದು, ಅದಕ್ಕೆ ವಿವರಣೆ ಕೊಡ್ತಾ ಇದ್ದದ್ದು ಈಗಲೂ ಕೂಡ ನಂಗೆ ನೆನಪಿದೆ ಅಂತ ಹೇಳುವಂತಹದ್ದು ಕೇಳಿದಾಗ, ಆಗ ನಾನು ಈ ತರ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ, ಈಗ ಮಕ್ಕಳು ಹೇಳುವಾಗ ಓ ನಾನು ಹಾಗೆ ಪಾಠ ಮಾಡಿದ್ದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಗ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮೇಜರ್ ಮಕ್ಕಳು ನನ್ನ ತುಂಬ ಹಚ್ಚಿಕೊಂಡವರು, ಹಾಗೆ ಬೇರೆ ಕ್ಲಾಸ್ ಅವರು ಕೂಡ ಅಷ್ಟೇನೆ, ನನ್ನ ವಿವರಣೆಯನ್ನು ಅವರು ತುಂಬ ಮೆಚ್ಚಿಕೊಳ್ತಾ ಇದ್ದಾರೆಲ್ಲ ಅಷ್ಟೇನೆ. ಅದಕ್ಕೆ ಕನ್ನಡ ಅಧ್ಯಾಪಕರನ್ನು ಯಾಕೆ ಮೆಚ್ಚಿಕೊಳ್ತಾ ಇದ್ರು ಅಂದರೆ, ಬೇರೆಯವರಿಗೆ ವಿಷಯ ಮಾತ್ರ ಮುಖ್ಯ, ಅವರು ಕಲಿಸಬೇಕಾದಂತಹ ಇತಿಹಾಸದ ಕಾಮರ್ಸಿನದ್ದು ವಿಷಯಗಳು ಮಾತ್ರ ಮುಖ್ಯ ಆಗಿರುತ್ತೆ ಹೊರತು ಇನ್ನಿತರ ವಿಷಯಗಳ ಕಡೆಗೆ ಅವರಿಗೆ ಹೋಗ್ಲಿಕ್ಕೆ ಅಲ್ಲಿ ಒಂದು ಅವಕಾಶವೇ ಇರ್ತಿರ್ಲಿಲ್ಲ. ನಮ್ಗೆ ಹಾಗಲ್ಲ, ಪಾಠದ ಮಧ್ಯದಲ್ಲಿ ಯಾವ್ದಾವುದೋ ವಿಷಯಗಳು ಬರುತ್ತೆ, ಯಾವ್ದಾವುದೋ ಮೌಲ್ಯಗಳೆಲ್ಲ ಬರುತ್ತೆ, ಅವೆಲ್ಲವನ್ನು ಹೇಳುವಾಗ ನಾವು ಇನ್ಯಾವುದೋ ಒಂದು ಕಥೆಯನ್ನು ತಂದು ಹೇಳ್ತೇವೆ, ಇನ್ಯಾವುದೋ ವಿಷಯವನ್ನು ಅಲ್ಲಿ ತಿರುಗಿಸ್ತೇವೆ. ಇನ್ನೊಂದು ಸಂದರ್ಭದಲ್ಲಿ ಅವರಿಂದ ತರಗತಿಗೆ ಬಂದು ಕೂಡಲೇ ನೀವು 5 ನಿಮಿಷ ಮಾತಾಡಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ಏನಾಗುತ್ತೆ ಅಂದರೆ ಅವ್ರು ತಯಾರು ಮಾಡ್ಕೊಂಡು ಬರ್ತಾರೆ, ಉಳಿದವರು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಖಂಡಿತ ಅವ್ರು ಕೇಳ್ತಾರೆ. ಇದೊಂದು ಲವಲವಿಕೆ ತರಗತಿ ಆಗ್ತಾ ಇತ್ತು ಆ ಸಮಯದಲ್ಲಿ ಆ ಮಕ್ಕಳು ಮಾತಾಡೋದು. ಯಾಕಂದ್ರೆ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಉಪನ್ಯಾಸ ಅಂದರೆ ಏಕಮುಖ ಸಂಚಾರ, ಪ್ರಾಧ್ಯಾಪಕರು ಉಪನ್ಯಾಸ ಮಾಡ್ತಾ ಹೋಗೋದು, ಮಕ್ಕಳು ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳೋದು, ಇಲ್ಲದ್ರೆ ಅವ್ರು ನೋಟ್ಸ್ ಕೊಟ್ಟದನ್ನು ಬರ್ಕೊಳ್ಳೋದು, ಇಷ್ಟೇ ಆಗ್ತಿತ್ತೆ ಹೊರತು ಇಲ್ಲಿ ನಮ್ಮಲ್ಲಿ ನೋಟ್ಸ್ ಪ್ರಶ್ನೆ ಅಂತ ಇರ್ತೇ ಇರಲಿಲ್ಲ. ಹೀಗಾಗಿ ಅವರಿಗೆ ಆಲಿಸುವ ಕೆಲಸ ಅದೇ ಮುಖ್ಯ ಆಗ್ತಾ ಇತ್ತು. ಆ ಆಲಿಸುವಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮದು ಗಾದೆ ಮಾತಿರ್ಬೋದು, ಇನ್ನೊಬ್ಬ ಕವಿಯ ಹೇಳಿಕೆಗಳಿರ್ಬೋದು, ಇನ್ನೊಂದು ಕಥೆ ಇರ್ಬೋದು, ಪೌರಾಣಿಕ ಪ್ರಸಂಗಗಳಿರ್ಬೋದು, ಅವೆಲ್ಲವನ್ನು ತಂದು ಒಟ್ಟಿಗೆ ಸೇರಿಸಿ ಹೇಳುವಾಗ ಮಕ್ಕಳಿಗೆ ಆ ತರಗತಿ ಅಂತ ಹೇಳುವಂತಹದ್ದು ಏಕಮುಖವಾಗಿ ಇರದೆ ಅವರನ್ನ ಹಲವು ಕಡೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಕನ್ನಡ ಅಧ್ಯಾಪಕರಿಗೆ ಅದೊಂದು ಅವಕಾಶ ಅಂತ ನಾನು ಎಣಿಸ್ಕೊಳ್ತೇನೆ.
2: ಸರ್, ನೀವು ಪಾಠ ಮಾಡೋದು ಗದಾಯುದ್ಧ ಇಲ್ಲ ಪಂಪ ಭಾರತ, ಯಾವ್ದಾದ್ರು ಭಾಮಿನಿ ಯಾವ್ದಾದ್ರು ಎಂತಾರು ಒಂಚೂರು 2 ಸಲ ನೆನಪಿದ್ದದ್ದು ಒಂಚೂರು ಹೇಳಕ್ಕ?
3: ಕೇಳಿದ್ರೆ ಹಳೆಗನ್ನಡ ಯಾಕೆ ಬೇಕು ಅಂತ ಕೇಳ್ತಾರೆ ಈಗ, ಆದರೆ ಅದರಲ್ಲಿ ಬರುವಂತಹ ವಿವರಣೆಗಳಿರ್ಬೋದು ಅಥವಾ ಸಂದೇಶಗಳಿರ್ಬೋದು ಅಥವಾ ಮಹತ್ವದ ಬದುಕಿನ ಕಾಣಿಕೆಗಳಿರ್ಬೋದು ಅವೆಲ್ಲವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಕಾವ್ಯಗಳನ್ನೆಲ್ಲ ಓದಬೇಕಾಗುತ್ತೆ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಸಂಧಾನ ವಿಫಲ ಆಗಿದೆ, ಯುದ್ಧ ನಿಶ್ಚಯ ಆಗಿದೆ, ಆ ಸಮಯದಲ್ಲಿ ಕರ್ಣನನ್ನ ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಅಭದ್ರಗೊಳಿಸಬೇಕು ಎಂಬ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಕುತಂತ್ರ ಮಾಡ್ತಾನೆ. ತಾನು ಹೊರಟಿದ್ದೇನೆ, ತನ್ನನ್ನು ಕಳಿಸಿಕೊಡ್ಲಿಕ್ಕೆ ಅಷ್ಟು ದೂರ ಬಾ ಎಂಬುದಾಗಿ ಅವನನ್ನು ಬರಲಿಕ್ಕೆ ಹೇಳಿಬಿಟ್ಟು ರಥದಲ್ಲಿ ತನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡು ಮಾತಿನ ನಡುವೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕೌರವನನ್ನು ಬಿಟ್ಟು ನಮ್ಮಲ್ಲಿಗೆ ಬಾ ಅಂತ ಕೂಡ ಹೇಳ್ತಾನೆ. ಆಗ ಕರ್ಣ ಕೌರವನ ಒಂದು ದೊಡ್ಡ ಗುಣವನ್ನ ನೆನಪು ಮಾಡಿಕೊಳ್ತಾ ಅಂಥವನನ್ನ ನಾನು ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾನೆ. ದೇಹಕ್ಕೆ ಕೊಡುವಂತಹ ಒಂದು ಬೆಲೆ, ಒಂದು ಗೌರವ, ಅದು ಆ ಪದ್ಯದಿಂದ ವ್ಯಕ್ತ ಆಗುತ್ತೆ. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮಂ ಈವುದು ಎಂದು ಕಾಡುತ್ತಿರೆ ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ಬಳುಕುತ್ತಿರೆ ಏವಂ ಇಲ್ಲದೆ ಇವಂ ಆಯುವುದು ಎಂಬ ಆ ಗೆಳೆಯನನ್ನು ಬಿಟ್ಟು ನಾನು ಹೇಗೆ ಬರಲಿ, ಹಾಗೇನಾದರೂ ಬಂದರೆ ನಾನೊಬ್ಬ ಎಲ್ಲರಿಂದ ಬೇಡ ಎಂಬುದಾಗಿ ತಿರಸ್ಕೃತನಾಗ್ತೇನೆ, ಅಲ್ಲದೆ ನಾನೊಬ್ಬ ಕಾಡಾಡಿ ಮನುಷ್ಯ ಬೇಡನಂತ ಆಗುವುದಿಲ್ಲವೇ ಎಂಬುದಾಗಿ ಅವ ಹೇಳುವಂತಹ ಆ ಒಂದು ಸಂದರ್ಭದ ಮಾತನ್ನ ಪಂಪ ಆ ಸಮಯದಲ್ಲಿ ಇಟ್ಟದುಂಟಲ್ಲ, ಅದೊಂದು ಒಂದು ಸ್ನೇಹಕ್ಕೆ ಕೊಡುವಂತ ಅತ್ಯಂತ ದೊಡ್ಡದಾದ ಪಾರಿತೋಷಕ.
4: ಸರ್, ನೀವು ಹೇಳಿದ್ದು ಮುತ್ತಿನಂತ ಸಾಲುಗಳದು ಹಳೆಗನ್ನಡದಲ್ಲಿ ಇಪ್ಪದು, ಆದ್ರೆ ಹೆಚ್ಚಾಗಿ ಈಗಿನವರಿಗೆ ಅದು ಅರ್ಥವೇ ಆಗ್ತಿಲ್ಲ. ನಮ್ಮ ಮುತ್ತನ್ನ ಎತ್ತಿ ಕೊಡ್ಲಾ ಪೊಣಿಸಿ ಕೊಡ್ಲಾ ಅಂತ ಕೇಳಿದ್ದಲ್ದವ, ಅದೊಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ಆ ಸಾಲುಗಳನ್ನ.
3: ಆಯ್ತು, ಸ್ಪರ್ಧೆ ಅಂದ್ಮೇಲೆ ಅಲ್ಲಿ ಒಂದು ಕೊನೆ ಪಣ ಇಡಬೇಕಾಗುತ್ತೆ. ಪಂಪ ಇಲ್ಲಿ ಪಣದ ವಿಷಯವನ್ನು ಹೇಳಲೇ ಇಲ್ಲ, ಆದರೆ ಆ ಪದ್ಯ ಸೂಚ್ಯವಾಗಿ ಸೂಚಿಸುತ್ತೆ ಮುತ್ತಿನ ಲಂಬಣವೇ ಪಣವಾಗಿದ್ದಿರಬೇಕು ಅಂತ. ಭಾನುಮತಿ ಮತ್ತೆ ಕೌರವ ಇಬ್ರು ತಮ್ಮ ಅಂತರಂಗದಲ್ಲಿ, ಅಂತರಂಗ ಅಂದ್ರೆ ಅಂತಃಪುರದಲ್ಲಿ ಪಗಡೆ ಆಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಹುಶಃ ಮೂರನೇವರಿಗೆ ಪ್ರವೇಶ ಇರೋದಿಲ್ಲ, ಆದರೆ ಇಲ್ಲಿ ಕರ್ಣನಿಗೊಂದು ಪ್ರವೇಶ ಇದೆ. ಏಕೆಂದ್ರೆ ಕರ್ಣ ಮತ್ತು ಕೌರವರ ನಡುವೆ ಇರುವಂತ ಆ ಒಂದು ಅತ್ಯಂತ ಸಲುಗೆ ಪ್ರೀತಿ ಅಂತ ಹೇಳುವಂತಹದ್ದು ಕರ್ಣನಿಗೆ ಆ ಅವಕಾಶ ಕೊಟ್ಟಿದ್ದಾನೆ. ಇಲ್ಲಿ ಬಹುಶಃ ಯಾವುದೋ ಕಾರಣದಿಂದಾಗಿ ಕೌರವ ಕರ್ಣನಿಗೆ ಆಟ ಮುಂದುವರೆಸಲಿಕ್ಕೆ ಹೇಳ್ತಾನೆ. ಆಗ ಕರ್ಣ ಬಹುಶಃ ಪಣವನ್ನ ಇಟ್ಟು ಆಡುವ ಎಂಬುದಾಗಿ ಹೇಳಿರಬೇಕು. ಭಾನುಮತಿ ತನ್ನ ಮುತ್ತಿನ ಸರವನ್ನೇ ಪಣವಾಗಿ ಇಟ್ಟಿರಬೇಕು. ಸರಿ, ಆಟ ಆಗತ್ತೆ, ಕರ್ಣ ಗೆಲ್ತಾನೆ. ಸೋತವಳು ಭಾನುಮತಿ ಎಲ್ಲಿ ಸರ ಕೊಡು ಅಂತ ಕೇಳ್ತಾನೆ, ಆದರೆ ಅವಳು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ ಅದು ಪಂಪ ಹೇಳಲಿಲ್ಲ. ಏನು, ಭಂಡಾರದಲ್ಲಿ ಮುತ್ತಿನ ಸರಗಳಿಗೇನು ಬರವೇ ತಂದು ತಂದು ಕೊಡಬಹುದಾಗಿತ್ತು, ಒಂದಲ್ಲ 10 ತಕೋ ಅನ್ಕೊಂಡು. ಆದರೆ ಬಹುಶಃ ಅವಳಿಗೆ ಆ ಸರದ ಬಗ್ಗೆ ಯಾವುದೋ ಒಂದು ವ್ಯಾಮೋಹ ಇದ್ದಿರ್ಬೇಕು. ಯಾವುದು ವ್ಯಾಮೋಹ, ನಾವು ಚಿಂತನೆ ಮಾಡ್ಲಿಕ್ಕೆ ಹೋದಾಗ ಬಹುಶಃ ಅದು ಅವಳ ತವರು ಮನೆಯಿಂದ ಅಮ್ಮ ಈ ಮಗಳು ಹೋಗುವಾಗ ಕುತ್ತಿಗೆ ಹಾಕಿ ಕೊಟ್ಟು ಕೊಟ್ಟದ್ದಿರಬೇಕು ಎಂಬುದಾಗಿ ನಾವು ಊಹಿಸಿಕೊಳ್ಬಹುದು. ಹೀಗಾಗಿ ಆ ಸರವನ್ನು ಕೊಡ್ಲಿಕ್ಕೆ ಅವಳು ಇಷ್ಟಪಡೋದಿಲ್ಲ, ಬೇರೆ ಸರವನ್ನ ತರ್ಲಿಕ್ಕೆ ಹೇಳಿರ್ಬೋದು. ಆದ್ರೆ ಕರ್ಣ ಒಪ್ಲಿಲ್ಲ, ನೀನು ಅದೇ ಸರ ಕೊಡ್ತೇ ಅಂತ ಹೇಳಿದ್ದೆ, ಎದ್ದು ತೋರಿಸಿದ್ಯ ಅಂತ ಹೇಳಿ ಅವಳು ಕೊಡ್ಲಿಕ್ಕೆ ಒಪ್ಪದೇ ಇದ್ದಾಗ ಆ ಸರಕ್ಕೆ ಕೈ ಹಾಕಿ, ಯಾರಿಗ ಅವಕಾಶ ಇದೆ ರಾಣಿಯ ಕೊರಳಿಗೆ ಕೈ ಹಾಕಿ ಮುತ್ತಿನ ಸರವನ್ನು ಸೆಳೆಯುವುದಕ್ಕೆ? ಕರ್ಣನಿಗಲ್ಲದೆ, ಮುಖ್ಯವಾಗಿ ಗೌರವನಿಗಲ್ಲದೆ.

0: ಕೇಳುವಂತ ಅದರ ವಿವರ ಈ ರೀತಿಯಲ್ಲಿ ಇರುವಂತಹ ಕೌರವನನ್ನ ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳುವಂತಹ ಆ ಒಂದು ವರ್ಣನೆ ಬಹುಶಃ ಇವತ್ತು ಬೇರೆಯವರು ಕೇಳಿದ್ರೆ ಎಲ್ಲ ಹುಚ್ಚು ಅಂತ ಎಣಿಸ್ಕೋಬಹುದು. ಆದರೆ ಕಾವ್ಯದಲ್ಲಿ ಮಾತ್ರ ಅದು ಸಾಧ್ಯ ಆಗತ್ತೆ. ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಕಟ್ಟಿಯುಂ ಏನೋ ಅಲ್ಲ ಅದಲ್ಲ ಕಟ್ಟುಗೆ ಕಟ್ಟುಗೆ ಕಟ್ಟದೆ ಇರಕ್ಕೆ ಕಡಲಂ ಕಪಿಸಂತತಿ, ಮೆಟ್ಟುಗೆ ಮೆಟ್ಟದೆ ಇರಕ್ಕೆ ಹರಪಾದಂ ಬಾನು ಆಕಾಶಮ. ಹೀಗೆ ಅಸಾಧ್ಯವಾದುದನ್ನ ಸಾಧ್ಯ ಮಾಡುವಂತಹ ಶಕ್ತಿ ಕವಿಗಳಿಗಿರುತ್ತೆ. ಅವರು ಆ ಬ್ರಹ್ಮ ಅಲ್ಲ, ಇವರು ಅಪರ ಬ್ರಹ್ಮ ಅಂತ ಒಬ್ಬ ಕವಿ ಹೇಳ್ತಾರೆ. ಹಾಗೆ ಅಂತಃಪುರದಲ್ಲಿ ನಡೆದ ಘಟನೆಗಳು ಸತ್ಯ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು ಕಾರಣ ತಾನು ಯಾಕೆ ಬರುವುದಿಲ್ಲ ಅಂತ ಹೇಳುವಂತಹದ್ದನ್ನ ಹೇಳಬೇಕಾದರೆ ಕರ್ಣ ಮತ್ತು ಕೌರವರ ನಡುವಿರುವಂತಹ ಒಂದು ಬಂಧ ಎಷ್ಟು ಗಟ್ಟಿಯಾದದ್ದು ಅಂತ ಹೇಳುವಂತಹದ್ದನ್ನ ಸೂಚಿಸುವುದಕ್ಕೆ ಇಂತಹ ಸಂದರ್ಭಗಳನ್ನ ಕವಿಗಳು ಅನೇಕ ಕಡೆಯಲ್ಲಿ ಬಳಸಿಕೊಂಡಿರುತ್ತೆ.
1: ಅದನ್ನ ನೀವು ಅಧ್ಯಾಪಕರು ಅಷ್ಟೇ ರಸವತ್ತಾಗಿ ವರ್ಣಿಸೋದು ಇರುತ್ತೆ. ಆಗ್ಲೇ ಮಕ್ಕಳಿಗೆ ಇಂಥದ್ದೊಂದು ಸನ್ನಿವೇಶಗಳು ಸದಾ ಅವ್ರ ಇನ್ನೊಂದು ನೀವು ಈಗ ಸಿಕ್ಕರು ಸರ್ ನೀವು ಅವತ್ತು ಇದೊಂದು ಹೇಳಿದಿ ಕಾಣಿ ಇದೆಷ್ಟು ಲೈಕ್ ಇದೀತ್ ಅಂತ ಈಗಲು ನೆನ್ಪು ಮಾಡ್ಕೊಂಡ್ ಅಲ್ಲ ಸರ್.
0: ಖಂಡಿತ, ಬಿದಕಲಕಟ್ಟೆಯಲ್ಲಿ ನಾನು ಅಧ್ಯಾಪಕರಾಗಿರುವಾಗ ಮೊನ್ನೆ ಒಂದು ಕಾಲು ವರ್ಷ ಸಾಹಿತ್ಯ ಸಮ್ಮೇಳನದಾಗ ಹೋದಾಗ ಅನೇಕ ಜನ ವಿದ್ಯಾರ್ಥಿಗಳು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಅವರೆಲ್ಲ ನೆನ್ಪು ಮಾಡ್ಕೊಡ್ತಾ ಇದ್ರು, ನೀವು ಆ ಪಾಠ ಮಾಡಿದ್ದು ಈ ಪದ್ಯ ಮಾಡಿದ್ದು ಈಗಲೂ ನೆನ್ಪುಂಟು ಸರ್ ಅಂತ.
1: ಅದು ನಿಮ್ಮ ತಾಕತ್ತು, ಯಾಕಂದ್ರೆ ನೀವು ಅಷ್ಟು ಲೈಕ್ ಮನ ಮುಟ್ಟುವಂಗೆ ಹೇಳಕ್ ಹೋಗಿ ಅವ್ರು ಇವತ್ತಿಗೂ ಅದನ್ನ ನೆನ್ಪಿಟ್ಕೊಂಡಿರ್ತಾರೆ.
0: ಸುಮ್ಗೆ ಅದಕ್ಕೆ ಅನುವಾದ ಕೊಟ್ಟು ಬಂದದಿದ್ರೆ
1: ಅದು ಉಳಿಯೋದಿಲ್ಲ, ಉಳಿಯೋದಿಲ್ಲ. ಈಗ ನಾನು ನಿಮ್ಗೆ ಒಂದು ಕೆಮ್ಮಿಗಿತ್ತು, ನೀವು ಮಿತ್ರ ಮಂಡಳಿಯಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ 1965 ಅಲ್ದ ಕಾಟದಲ್ಲಿ ಶುರುವಾದ, ಅದರಲ್ಲಿ ನೀವು ಸಕ್ರಿಯರಾಗಿದ್ದವರು ಅಂತ. ಏನೆಲ್ಲ ಕೆಲಸ ಕಾರ್ಯಗಳು ಅದರಲ್ಲಾಯ್ತು ಒಂಚೂರು ಹೇಳಿ ಸರ್.
0: ಮೊದಲು ನಮ್ದು ನಾಟಕ ಆಡೋದಕ್ಕಾಗಿ ಹುಟ್ಕೊಂಡಂತ ಸಂಸ್ಥೆ. ನಾನು 69 ಬಿದಕಲಕಟ್ಟೆಗೆ ಬಂದಾಗ ಅದರ ಕಾರ್ಯದರ್ಶಿ ಆಗಿರುವಂತಹ ಗಿಳಿಯಾರು ಶ್ರೀನಿವಾಸ ಅಡಿಗರು ನನ್ನನ್ನ ಆ ಸಂಸ್ಥೆಗೆ ಸೇರಿಸಿಕೊಟ್ಟು, ಆಗ ನಾನು ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಆ ನಾಟಕ ಕಂಪನಿಗೆ ಸೇರಿದೆ. ಮೊದಲ ನಾಟಕ ಮಧುವಂತಿ ಅಂತ ಹೇಳುವಂತಹದ್ದು. ಅದಕ್ಕೆ ಅತಿಥಿ ಕಲಾವಿದರು ಬೇರೆ ಕಡೆ ಇದ್ರು, ಅದರ ನಾಯಕಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆಗ ಪದ್ಯಗಳನ್ನು ಹಾಡಿದ್ದು ನಾವೇ. ಅದಾದ್ಮೇಲೆ ಒಂದೆರಡು ಮೂರು ಕಡೆಯಲ್ಲಿ ಸ್ತ್ರೀ ವೇಷ ಮಾಡಿದ ಮೇಲೆ ಕಡೆಗೆ ನನ್ನ ಆಳ್ತನ ಅಂತ ಹೇಳುವಂತಹದ್ದು ಸ್ವಲ್ಪ ದೊಡ್ಡಕ್ಕಾದಾಗ ಅಥವಾ ಅದನ್ನು ನೋಡಿಬಿಟ್ಟು ಎಲ್ಲ ನೀನು ಪುರುಷ ಪಾತ್ರ ಮಾಡೋಕೆ ಸರಿ ಮಾಡಿ, ನೀನು ಸ್ತ್ರೀ ವೇಷ ಮಾಡೋದು ಬೇಡ ಅಂತ ಹೇಳಿದರು. ಆಯಿತು ಅಂತ ನಾನು ಹೇಳಿದೆ. ಕೊನೆಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ನಾಟಕದಲ್ಲಿ ನಾನು ನಾಯಕ ಪಾತ್ರವನ್ನು ನನಗೆ ಕೊಟ್ಟರು ಸೀದ. ಆಗ ಅವರೆಲ್ಲ ಕೊಡ್ತಾ ಇದ್ದು ನಾನು ತಗೊಳ್ತಾ ಇದ್ದೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದು ಎರಡು ಮೂರು ನಾಟಕ ಆದಮೇಲೆ ಅದೊಂದು ಕಾಪಾಲಿಕನ ಪಾತ್ರ ಬಹಳ ಚೆನ್ನಾಗಿ ಬಂದಿತ್ತು. ಅದು ಬಹಳ ಚೆನ್ನಾಗಿ ಬಂದಿತ್ತು ಅಂದ್ರೆ ನಮಗೆ ಆವಾಗ ನಾಟಕ ನಾಟಕೀಯವಾಗಿ ಇರಬೇಕಂತ ಹೇಳುವಂತದ್ದೆಲ್ಲ ಒಂದು ಅಂಬಿಕೆ ಅಂತ ಹೇಳುವಂತ ಒಂದು ಹುಡುಗಿಯನ್ನ ಕುರಿಯನ್ನು ಹರಿಸ್ಕೊಂಡು ಬಂದಂತ ಹುಡುಗಿಯನ್ನ ನಾನು ತಿರಸ್ಕಾರ ಮಾಡಬೇಕಾಗಿತ್ತು. ಆಗ ಒದಿಬೇಕಾಗಿತ್ತು, ದೂಡಬೇಕಾಗಿತ್ತು. ಆಗ ದೂಡಿ ಒದಿಯುವಂತ ಸಂದರ್ಭದಲ್ಲಿ ವಾಸ್ತವವಾಗಿ ದೂಡಿ ಪಾಪ ಆಚೆ ಹೋಗಿ ಕೆಳಕ್ಕೆ ಬೀಳ್ಬೇಕಾಗಿತ್ತು. ಅಲ್ಲಿ ಯಾರೋ ಹಿಡ್ಕೊಂಡದ್ರಿಂದ ನಮ್ಮ ಸ್ನೇಹಿತರಲ್ಲಿ ಆಗ ಉಳ್ಕೊಂಡ್ರು. ಅಂದ್ರೆ ಆ ನಾಟಕ ಅಂತ ಹೇಳುವಂತ ನಾಟಕೀಯ ಆಗಿರ್ಬೇಕಷ್ಟೇನೆ, ಆದ್ರೆ ನಾಟಕೀಯ ಅಂತ ಗೊತ್ತಾಗಬಾರದು, ರಸಪೂರ್ಣ ಆಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಅಭಿನಯಗಳನ್ನು ಕಂಡ ಮೇಲೆ ಕೊನೆಗೆ ನನಗಲ್ಲಿ ನಾಯಕ ಸ್ಥಾನವೇ ಆಯಿತು. ವೀರ ಪುರೂರವ ಅಂತ ಹೇಳುವಂತಹ ನಾಟಕದಲ್ಲಿ ಪುರೂರವ ಪಾತ್ರ ಮಾಡಿದೆ. ಆಮೇಲೆ ಹೆಚ್ಚಮ್ಮ ನಾಯಕ ನೆನಪು ಮಾಡ್ಕೋಬೇಕು, ಒಂದು 10-20 ಪ್ರದರ್ಶನಗಳು ಇಲ್ಲಿ ಬೇರೆ ಕಡೆಯಲ್ಲೆಲ್ಲ ಆಗಿತ್ತು. ಅದಕ್ಕೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೂಡ ಬಂತು. ಜೋಗದಲ್ಲಿ ನಡೆದಂತಹ ಅಲ್ಲಿಯೂ ಒಂದು ಮಿತ್ರ ಮಂಡಳಿ ಅಂತಿದೆ, ಅವರು ಪ್ರತಿ ವರ್ಷ ಮಾಡ್ತಾ ಇರುವಂತಹ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ. ನಾನು ಹೇಳೋದು ಯಾವಾಗಲೂ ಅಲ್ಲ, ಬೇರೆ ನಾಟಕಗಳು ನಮ್ಮ ನಾಟಕ ಚೆನ್ನಾಗಿಲ್ಲ ಅಷ್ಟೇ, ನಮ್ಮ ನಾಟಕ ಅದ್ಭುತ ಆಗಿತ್ತು ಅಂತ ಹೇಳುವಂತಹದ್ದೆಲ್ಲ. ಯಾಕಂದ್ರೆ ನಮ್ಮ ನಾಟಕಕ್ಕೆ ವಿಶೇಷವಾದಂತಹ ದೀಪಾಲಂಕಾರ ಇರಲಿಲ್ಲ, ಸಂಗೀತ ಇರಲಿಲ್ಲ, ಹಾಗೆ ರಂಗ ಪರಿಕರಗಳು ಕೂಡ ಅಂತಹದ್ದೇ ಇರಲಿಲ್ಲ. ಆದರೆ ರಂಗ ಪರಿಕರಗಳನ್ನು ನಾವು ಅಲ್ಲಿ ಹೋದ್ಮೇಲೆ ಆ ದಿವಸ ಹೋಗುವಾಗ ಎಲ್ಲೋ ದಾರಿ ತಪ್ಪಿ ಹೋಗಿ ನಾವು ಒಳಹಾದಿಯಲ್ಲಿ ಕೊಲ್ಲೂರಿಂದ ಹೋಗುವಾಗ ಎಲ್ಲೋ ತಪ್ಪಿ ಹೋಗಿಬಿಟ್ಟು ಕಡೆಗೆ ಜೋಗಕ್ಕೆ ಹೋಗುವಾಗ 3 ಆಗಿತ್ತು. ಅಲ್ಲಿ ಹೋದ್ಮೇಲೆ ಸ್ಟೇಜ್ನೆಲ್ಲ ಕಟ್ಟಿಬಿಟ್ಟು ಅಲ್ಲಿ ಆ ನಾಟಕದಲ್ಲಿ ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳೆಲ್ಲ ಆ ಹಿಂದ್ಗಡೆ ರಾಶಿ ಹಾಕಿ ಇಟ್ಟಿದ್ರು. ಅದರಲ್ಲಿ ಹಾಳು ಹಂಪೆ ಮಾಡೋದಕ್ಕೆ ವಿಜಯನಗರ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ

0: ಅಂತಂದಿಟ್ಟು ಕಡೆಗೆ ಜೋಡಿಸಿ ಆ ದೃಶ್ಯವನ್ನ ಅದ್ಭುತವಾಗಿ ಮಾಡಿತ್ತದು. ಅದೆಲ್ಲ ಇಲ್ಲದೆ ಇದ್ದರೂ ಕೂಡ ನಮಗೆ ಮೊದಲ ಸ್ಥಾನ. ನಾನು ಹಾಗೆ ಹೇಳಿದಂತೆ ಬೇರೆಯವರು ಚಂದ ಬರಲಿಲ್ಲ. ಬರುವ ವರ್ಷಕ್ಕೆ ನಾವು ಇನ್ನೊಂದು ನಾಟಕ ತಗೊಂಡೋಯ್ತು, ಟಿಪ್ಪು ಸುಲ್ತಾನ್. ಅದರಲ್ಲಿ ನಾನು ಎಚ್ಚಮ್ಮ ನಾಯಕ, ನನಗೂ ಶ್ರೇಷ್ಠ ಮಟ್ಟದ ನಟನೆಯ ಪ್ರಶಸ್ತಿ ಬಂತು. ಎರಡನೇ ವರ್ಷಕ್ಕೆ ಟಿಪ್ಪು ಸುಲ್ತಾನ್ ಅನ್ನೋ ನಾಟಕವನ್ನು ತಗೊಂಡೋಯ್ತು, ಆ ವರ್ಷ ನಂಗೆ ಬರಲಿಲ್ಲ. ನಮ್ಮ ನಾಟಕ ಲಾಯಕ ಆಗಿಲ್ಲ ಅಂತಲ್ಲ, ಆದರೆ ಅಲ್ಲಿ ನಮಗಿಂತ ಚೆನ್ನಾಗಿ ಮಾಡಿದವರು ಇದ್ರು ಅಂತ ಹೇಳುವಂತಹದ್ದು. ಹೀಗೆ ನಮ್ಮ ಐತಿಹಾಸಿಕ ನಾಟಕದ ಒಂದು ಪಯಣ ಅಂತ ಹೇಳುವಂತಹದ್ದು 2016 ಬಂದಿತ್ತು. 16 ಬಂದಾಗ ಇಲ್ಲೇ ಶಾಲೆಯ ದೊಡ್ಡ ರಂಗಮಂಟಪ ಇದ್ದಿತ್ತು, ಹೈವೇ ಆಗ್ಬೇಕಾದ ಮುಂಚೆ ಅದೆಲ್ಲ ಇದ್ದಿತ್ತದು, ಅಲ್ಲೇ ನಾಟಕ ಆಡಿತ್ತದು. ಅದಕ್ಕೆ ಕಾರಣ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಮಾರಂಭ ಇದ್ದಿತ್ತು, ಆ ಸಮಾರಂಭದ ಸಾಯಂಕಾಲದ ಕಾರ್ಯಕ್ರಮವಾಗಿ ನಾವು ಮಿತ್ರ ಮಂಡಳಿಯವರು ವೀರ ಪುರೂರವ ನಾಟಕದವನ್ನ ಮತ್ತೆ ಪುನಃ ನಾವು ಅಂದು ಮಾಡಿದವರಲ್ಲ, ಆಗ ನಾವು 75 ವರ್ಷದವರಲ್ಲ, ಎಲ್ಲ ವಯಸ್ಸಾದವರೇ, ಆದರೂ ಕೂಡ ಅಲ್ಲಿ ನಾಟಕ ಮಾಡಿತ್ತು. ಅಲ್ಲಿವರೆಗೆ ನಾವು ನಾಟಕವನ್ನು ಆ ಥರ ಆಡ್ಕೊಂಡು ಬಂದಿತ್ತು.
1: ಮಿತ್ರ ಮಂಡಳಿ ಈಗಲೂ ಇದೆಯಾ ಸರ್?
0: ಈಗಲೂ ಇದೆ. ಒಂದು ನಾಟಕ ಆಯಿತು, ಇನ್ನೊಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಿಕವಾದ ಕಾರ್ಯಕ್ರಮಗಳನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಅನೇಕ ಸಮಾರಂಭಗಳು, ಶತಮಾನೋತ್ಸವ, ಮಹಾಕವಿಗಳ ಶತಮಾನೋತ್ಸವ ಇದ್ರೆ ಅಥವಾ ಅವರ ಬೇರೆ ಬೇರೆ ಕಡೆಯ ಕವಿಗಳ ಬಗ್ಗೆ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಅದಾದ್ಮೇಲೆ ಈಗ 2012 ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ತಾಲೂಕಿನ ಅಧ್ಯಕ್ಷ ಆದ್ಮೇಲೆ ಒಂದಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನ ಇಲ್ಲಿಯೇ ನಾನು ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಅವಕಾಶ ಬಂದದ್ದು ನಮ್ಮ ಕೋಟದ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವದ ಕಟ್ಟಡ, ಮೊದಲಿದ್ದಂತಹ ಕಟ್ಟಡ. ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಜಿಲ್ಲಾಧಿಕಾರಿಯವರು ಕಚೇರಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಮಿತ್ರ ಮಂಡಳಿಯವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲಿವರೆಗೆ ಬಂತಂದ್ರೆ ಈಗ 1 ವರ್ಷದಿಂದ ಪ್ರತಿ ತಿಂಗಳು ಕೂಡ ನಮ್ಮೊಳಗೆ ಸಾಹಿತ್ಯಾವಲೋಕನ ಅಂತ ಹೇಳುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಾವೆಲ್ಲ ಸಭೆಗೆ ಹೋದ್ರೆ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಳ್ಳೋದು, ಯಾರು ಮಾತಾಡ್ತಾರೆ ಕೇಳಿಸ್ಕೊಳ್ಳೋದು, ನಮ್ಗಲ್ಲಿ ಮಾತಾಡಲಿಕ್ಕೆ ಹೇಳೋದಕ್ಕೆ ಏನೂ ಅವಕಾಶಗಳಿರೋದಿಲ್ಲ, ಕೇಳ್ಕೊಳ್ಳೋದು, ಆಮೇಲೆ ಏನಾದ್ರೂ ತಿಂಡಿ ಇದ್ರೆ ತಿನ್ಕೊಂಡು ವಾಪಸ್ ಬರೋದು, ಮುಗಿತೋದು. ಆದರೆ ಇದಾಗಬಾರದು, ಪ್ರೇಕ್ಷಕರು ಕೂಡ ಮಾತಾಡಬೇಕು, ಶ್ರೋತೃಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಎಂಬ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ನಮ್ಮೊಳಗೆ ಸಾಹಿತ್ಯ ಅವಲೋಕನದಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳುವಂತ ಒಂದು ನಿಯಮವನ್ನು ಮಾಡ್ಕೊಂಡ್ಬಿಟ್ಟು ಈಗ 14ನೇ ಕಾರ್ಯಕ್ರಮ ಇಲ್ಲೇ ನಡೀತದೆ. ಕೆಲವೊಮ್ಮೆ ಪುಸ್ತಕ ಬಿಡುಗಡೆಯೂ ಆಗತ್ತೆ. ಇಲ್ಲಿ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಮಿತ್ರ ಮಂಡಳಿ ಇವಾಗಲೂ ಕೂಡ ಒಂದು ರೀತಿಯಲ್ಲಿ ಜೀವಂತ ಆಗಿದೆ.
1: ವೆರಿ ನೈಸ್. ಈಗ ನಂಗೆ ಖುಷಿ ಆದ ಅಂತ ಕಂಡು ನಿಮ್ಮ ಮನೆ ಎಲ್ಲಿ ಕಂಡ್ರು, ಯಾವ ಗಾರ್ಡನ್ ಕಂಡ್ರು ಇಷ್ಟಪ್ಪ ಪುಸ್ತಕ, ಪುಸ್ತಕದ ಕವಾಟೆ ತುಂಬಿದೆ. ಸರ್, ಇಷ್ಟು ಪುಸ್ತಕ ನೀವು ಓದಿ ಆಯ್ತಾ? ಯಾಕಂದ್ರೆ ನಾವೊಂದಿಷ್ಟು ಪುಸ್ತಕ ತಕ್ಕ ಬಂದು ಇಡುತ್ತ, ಬಟ್ ನಿಮ್ದು ಹ್ಯಾಂಗೆ?
0: ನನಗೆ ಮೊದ್ಲು ಬಂದದ್ದೆಲ್ಲ ಕೆಲವು ಪುಸ್ತಕಗಳು ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಪುಸ್ತಕಗಳು ಅನೇಕ ಪುಸ್ತಕಗಳು ಬಂದಾಗ ರಾಶಿ ಬೀಳ್ತಾ ಇತ್ತು. ರಾಶಿ ಬಂದಾಗ ಅದ್ರ ಮೇಲೆ ಮತ್ತಷ್ಟು ಪುಸ್ತಕ ಬರೋದು. ಆಗ ಎತ್ತಪ್ಪ ಇದೀಗ ಸ್ವಲ್ಪ ಆಸಕ್ತಿ, ಒಂದು ಕಾದಂಬರಿಯೋ ಅಥವಾ ಒಂದು ಕಥೆಯೋ, ಒಂದು ವಿಮರ್ಶೆಯ ಪುಸ್ತಕ ಇದ್ರೆ ಅದ ಎತ್ತಿ ಇಡ್ತೇನೆ. ಇನ್ಯಾವುದೋ ಕವನ ಸಂಕಲನ ಇದ್ರೆ ಅಥವಾ ಇನ್ಯಾವುದೋ ಯಾರು ವೇದಾಂತಕ್ಕೆ ಸಂಬಂಧಪಟ್ಟದ್ದಿದ್ರೆ ಅದು ನಾನು ಬದಿಗಿಟ್ಬಿಡ್ತೇನೆ. ಆದರೆ ಇಲ್ಲಿರುವಂತಹ ಬಹುತೇಕ ಪುಸ್ತಕಗಳನ್ನ ನಾನು ಪೂರ್ಣವಾಗಿ ಓದಿದ್ದೇನೆ ಅಂತ ಹೇಳುದಿಲ್ಲ, ಆದರೆ ಕಣ್ಣಾಡಿಸಿದ್ದೇನೆ, ಒಳಗೆ ಏನೆಲ್ಲ ವಿಷಯ ಉಂಟು ಅಂತ ಓದಿದ್ದೇನೆ. ದೊಡ್ಡ ದುರಂತ ಅಂದ್ರೆ ಈಗ ಓದ್ತಾ ಇರೋದು ಓದುವಾಗ ಮಾತ್ರ ಗೊತ್ತಿರುತ್ತೆ, ಮತ್ತೆ ನೆನಪೋಗ್ತಾ ಇದೆ. ನನ್ನ ವಯಸ್ಸು ನೆನಪಿಡ್ಲಿಕ್ಕೆ ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳೇಬೇಕಂತಿದ್ರೆ ಅಂತ ಪುಸ್ತಕ ಇದ್ರೆ ನಾನು 2 ಸಾರಿ ಓದ್ತೇನೆ, ಆಗ ಸ್ವಲ್ಪ ನೆನಪಿರುತ್ತೆ ಅಷ್ಟೇನೆ. ಒಂದ್ಸಾರಿ ಅದೇ ಮೇಲಿನ ಮೇಲೆ ನೋಡುವುದಾದ್ರಿಂದ ನೆನಪು ಉಳಿಯುವುದೇ ಇಲ್ಲ. ಈಗ ಅದಕ್ಕೋಸ್ಕರ ನಾನು ಬಹಳ ಪಶ್ಚಾತ್ತಾಪ ಪಡ್ತೇನೆ ನನ್ನ ವಯಸ್ಸಿನ ಬಗ್ಗೆ ಅಷ್ಟೇ. ನಾನು ಅದ್ರ ಬಗ್ಗೆ ಯಾರು ದೂರುವುದಿಲ್ಲ.
1: ಅಲ್ಲ, ಎಂತ ಮಾಡೋಕಿಲ್ಲ, ಆದ್ರೂ ಖುಷಿ ಆಗದೆ ಅಂತ ಗೊತ್ತಾ? ಸರ್, ನಿಮ್ಮ ಏಜ್ ಎಷ್ಟೀಗ?
0: 84 ಮುಗಿತಾ ಬಂತೀಗ.
1: ಕಾಣಿ, ನಾರ್ದಿಗಿನ 85. 85ರ ವಯಸ್ಸಿನಲ್ಲೂ ಇಷ್ಟು ಆಕ್ಟಿವ್ ಆಗಿ ನಗುಮೊಗದಿಂದ ಎಷ್ಟು ಚಟುವಟಿಕೆಯಿಂದ ನಿಮ್ಮನ್ನು ಮಾತಾಡಿಸೋದು ಕಾಂಬುದಕ್ಕೆ ಒಂದು ಖುಷಿ.
0: ಎಲ್ಲರೂ ಹೀಗೆ ಹೇಳ್ತಾರಮ್ಮ, ಎಷ್ಟು ಸಮಯ ನಾನು ಹೀಗೆ ಇರ್ತೇನೆ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದದಿಂದ ನಾನು ಹೀಗೆ
1: ಹಿಂಗೇರಿ ಸರ್
0: ಹೀಗೆ ಇರುವಂತ ಅನ್ಸತ್ ನನಗಷ್ಟೇ.
1: ಖುಷಿಯೇ ಸರ್, ತುಂಬಾ ಖುಷಿ ಆಯ್ತು. ಅದರೊಟ್ಟಿಗೆ ಎಲ್ಲಿ ಕಂಡ್ರು ಗಾಡಿ ಮೇಲೆ ಫಲಕಗಳೇ, ನಿಮ್ಗಾಗಿರೋ ಸನ್ಮಾನ ಪ್ರಶಸ್ತಿಗಳು ಎಲ್ಲ ಕಾಂತಿತ್ತ, ತುಂಬಾ ಖುಷಿ ಆಯ್ತು. ಕೆಳಗರೆ ಇವತ್ತು ನಾವು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವ್ರ ಮನೆಗೆ ಬಂದು ಮಾತಾಡಿಸ್ತಾ ಇಪ್ಪದ. ಅವ್ರು ಎಷ್ಟು ಲೈಕ್ ಮಾತಾಡ್ರು, ಆಲ್ಮೋಸ್ಟ್ 1 ಗಂಟೆ ಹೆಚ್ಚು ಕಮ್ಮಿ ಹತ್ರ ಹತ್ರ ಮಾತಾಡಿರ. ಇಷ್ಟು ಮಾತನ್ನ ನೆಗೆಯಾಡ್ತಾನೆ, ಒಂಚೂರು ಸುಸ್ತಿಲ್ಲದೆ ಮಾತಾಡಿರವ್ರ. ಸೊ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್.
0: ಈಗಲೂ ಸಭೆಗೆ ಹೋದ್ರೆ 1 ಗಂಟೆ ಮಾತಾಡೋ ಸಾಮರ್ಥ್ಯ ಇತ್ತು, ಈಗ ನಿಂತ್ಕೊಳ್ಳಿಕ್ ಮಾತ್ರ ಕಾಲಗಟ್ಟು ನೋವಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪೋಡಿಯಂ ಇದ್ರೆ ಸಾಕಾಗುತ್ತೆ ಅಷ್ಟೇನೆ, ಮತ್ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗತ್ತೆ, ತೊಂದರೆ ಇಲ್ಲ.
1: ಹೀಗೆ ಮಾತಾಡ್ತಾ ಇರಿ, ನಮ್ಗೆ ಕೆಂಬಂತ ಅವಕಾಶ ಸಿಗ್ತಾ ಇರ್ಲಿ. ರೇಡಿಯೋ ಕುಂದಾಪುರ ಕಡೆಯಿಂದ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕಡೆಯಿಂದ ನಿಮ್ಗೆ ಧನ್ಯವಾದ.
0: ನನ್ನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ರೇಡಿಯೋ ಕುಂದಾಪುರಕ್ಕೆ ಇಲ್ಲಿವರೆಗೆ ಜ್ಯೋತಿ ಸಾಲಿಗ್ರಾಮ ಬಂದು ನನ್ನನ್ನು ಸಂದರ್ಶನ ಮಾಡಿ ನನ್ನ ಹಳೆಯ ನೆನಪುಗಳನ್ನೆಲ್ಲ ಕೆದಕಿ ಮತ್ತೆ ಹೊರಕ್ಕೆ ಹಾಕಿದ್ದಕ್ಕಾಗಿ ಜ್ಯೋತಿಗೂ ಮತ್ತು ರೇಡಿಯೋ ಕುಂದಾಪುರಕ್ಕೂ ಕಾಲೇಜಿನವರಿಗೂ ಕೂಡ ನಾನು ನನ್ನ ಧನ್ಯವಾದವನ್ನ ಸಮರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸರಿ, ನಾವ್ ಹಂಗಾರ ಹೋಯ್ ಬತ್ತೋ ಕೇಳುಗ್ರೆ, ಕಾರ್ಯಕ್ರಮ ಮುಗಿಸಿ ಹಲಸಿ ನಾನು ಕೊಟ್ಟಿರ ಅದನ್ನು ತಿನ್ಕೊಪ್ ಕೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳುಗ್ರೆ, ನಾವ್ ಹಂಗಾರ ಹೋಯ್ ಬತ್ತೋ ಅಕ್ಕ, ಸಿಕ್ಕ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರೆಲ್ಲ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್ ಫಸ್ಟಿಗೆ ಅವ್ರು ಮಾಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ, ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿ ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ. ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದ್ರೆ ನಮ್ಗೆ ಅರ್ಥ ಆಗ್ತಲ್ಲ. ಹಂಗಾಗಿ ನಮಗೆ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡಕಂತ ಬಂದವರು. ಅದನ್ನ ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ರೆ ಕುಂದಾಪುರ ಕನ್ನಡ ಹೋತ್ತು. ಹಂಗಾಗಿ ಬಿಡುಕಾಗ ಅಂತ ಹೇಳುದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಂಗಲ್ಲ, ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಾ ಇರ್ಕ. ನಮ್ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದ್ ಮಾಡಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಟು ತುಗುಸನಿಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡಿಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ. ಅವಳು
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆಯನ್ನ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ಶಂಭರ್ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣೇತರರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರುವಾಯಿತು. ಕಡೆಗೆ ನಾನು ಎಂತ ಮಾಡಿದೆ, ಕುಂದಾಪುರ ಕನ್ನಡದಾಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡುಗೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳೆಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳುದು. ಸೊನ್ನೆ ಒಂದು ಖುಷಿ ಕಾಣಕ್ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯಿ ಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ, ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಂಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತ ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತ ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯ ನೋಟ, ದೇವಣ್ಣ ಕಂತಿಯರು, ಕೊಗ್ಗಣ್ಣ ಕಂತಿಯರು ಅಪ್ಪಯ್ಯ, ನಾವೆಲ್ಲಿರೋ ಅವರೇ ಗೊಂಬೆಯಾಟ ಮಾಡ್ತಿದ್ರು. ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ. ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ.
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಅಲ್ಲಿ ಹೋದ್ಕೊಳ್ಳಿ ನಾನು ಹಾರಿಸೇ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ. ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ? ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗ್ತದೆ. ಈಗ ಎಂತ ಒಂದು ಗಮ್ಮತ್ ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ
2: ಹೌದು,
1: ಯಾಕಂಗಾಯ್ತು
2: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ. ಬೇಜಾರಾತ್ತೇನು ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಕ್ಕೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ಟು ಅಂದರೆ ಒಂದು ಖುಷಿ ಅಂದರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ, ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದರೆ ಅಲ್ಲಿದ್ದು ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಳಿ, ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂಥ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ಮದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
2: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾ ಇದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್. ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥಾತ್ಲ ಹೋಯ್ನ ಹತ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಗೆ ಇತ್ತು, ಮತ್ತೆ ಎಲ್ಲಿ ಇಟ್ಕೆ ಸಾಧ್ಯವೇ ಇಲ್ಲ. ಅದೇ ನಾ ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ್ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದಿದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದಂಥ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದಂಥ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಯಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
1: ನಿಜ
2: ಸಾಹಿತ್ಯದ ಕನ್ನಡ. ನನ್ಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
2: ಹೌದು
1: ಅಲ್ಲ.
2: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಆದ್ರೆ ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮೂನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು. ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳಿ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದೋಣಿ. ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನ್ಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರು ಮಾತಾಡದೇ ಇದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರು ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲು ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದ್ರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ ಕತ್ಲೆ. ನಮ್ಮ ಶಿವರಾಮ್ ಕಾಂತ್ರ ಚೋವನ್ ದುಡಿಗೆ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ, ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮ್ ಕಾಂತ್ರ ಚೋವನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರ್ದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬಂದಿದ್ದೆ. ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪಾಗ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು ಕಂಬದ ಮೇಲೆ, ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣೆ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡ್ ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ, ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಣಕ್ಕೆ ಹೋಗೋದು, ನರಿಬೇಣದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ 4 ಹಣೆ, ಐದನೇ ಕ್ಲಾಸಿಗೆ 5 ಹಣೆ
3: ಫೀಸ್
2: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು, ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ ಅಂತಿಲ್ಲ ಯಾರಿಗೆಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
3: ಕೊಡೆಯಿಂದ
2: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ ಗೊತ್ತಾಗ್ಗೆ ನಾವು ಎಂತ ಮಾಡ್ತಿತ್ತು, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ್ ನಮಸ್ಕಾರ ಅಂತ ಬರೀತಿದ್ದೆ ನನ್ನ ಹೆಸರು. ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿಗೆ ಹೆಸರು ಬರ್ಕೊಡೋದು, ಶಂಕರಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವರು ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಡು ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ ಆ ನಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಮ್ಗೆ ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆಲ್ಲ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರೂ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹ ಇಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಮ್ಮ ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಣ, ಗಾಡಿ ಬೇಣ ಅಂದ್ರೆ ಸಂತೀಪ್ ಬಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತೀಪ್ ಬಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಅಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
4: ನೀವೆಲ್ಲ ಅದನ್ನ ಕಾಮಕ್ಕೆ
2: ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಲ್ಕಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುದೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬಣ್ಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು
4: ಎಂತಕ್ಕೆ
2: ಎಂತ ಗುದೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು, ಮನೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆ ಕಾಲದಲ್ಲಿ.
4: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದಂತಕ್ಕೆ,
2: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸಿ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ
4: ಹೇಳುದು.
2: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆಂಸನಿಗೆ, ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಗಿ ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ರಾತ್ರಿ ಹೇಳಿ ಇಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು. ಅದೆಲ್ಲ ಆಶಿಕ ವಿಧಿಗಳು ಅಲ್ಲೆಲ್ಲ ಹಾಡ್ತಿದ್ರು ಅವರು, ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು, ಆಗಿನ ಸಂಸ್ಕೃತಿ ಬೇರೆ ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
4: ಕಚ್ಚಾ ರೋಡ್
2: ಎಷ್ಟು ಮಟ್ಟಿಗೆ ಬೆಳೀತು.
4: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
2: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್, ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡಿಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗರ ಇದ್ದಿತ್ತು. ಆ ಪಾಗರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರು ಹತ್ತತ್ತಿಲ್ಲ ಒಳಗೆ ಒಳ, ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವ್ರ ಕೋಣೆ, ದೇವ್ರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಚಲ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲ ಮನೆ ಪಾಯ್ಕಾನೆ ಹೆಸರೇ ಇಲ್ಲ,
4: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ,
2: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗಲೇ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ ಕಲ್ಲು, ಪಾತ್ರ ಹೋಗಿಕೊಂಡ ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟರ್ ಅದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಕತ್ತು, ನಮ್ ಕೈಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ, ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನ ಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
4: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶ್ವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ, ನೀವ್ ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ.
2: ಬಂಧುಗಳ ಹಾಂಗೆ ಆಯ್ತು ಅವರಿಗೆ, ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದ್ರ ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ, ಎಂತ ಏನಂತ ಕೇಳಿದ್ರು ಬರ್ತ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ. ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತ. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ ನಾ ಇಲ್ಲಿ ಬಂದ ಕೂಡಲೆ ಮದುವೆಯಾಗಿ, ಹಾಯ್ ಚಪ್ಪರದಾಗೆ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲೇ ಅಂತ ಅಲ್ಲಿವರೆಗೆ ಅಂತರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ತನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿಲ್ಲ. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು, ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ, ಅದು ಬರ್ತದೆ ರಾಪು ಅವಳಿಗೆ ಬಂದಿತ್ತು ಈಗ.
4: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ?

0: ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತ ಆಯ್ತು, ಒಂದು ಕೇಸ್ ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನ ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ �ಬಂತು ಅವರಿದ್ದಂತ ಹೇಳ್ರು. ಕುಂದಾಪುರ ಕನ್ನಡ ಬೈದ್ ಬಿಟ್ರದಂಗೆ, ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ಯ ಅಂತ ಲೆಕ್ಕ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬಾರ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರಯ್ಯ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮಾರೆ ನೀನು ಅಡ್ಡಿಲ್ಲ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲವರೆಗೂ ನಾನು ಹೇಳು, ಹೆಬ್ಬಾರಿ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸೊ ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿದ ಆತಿದ್ದಿತ್ತು ಅನ್ಸುತ್ತ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆನೆ ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂದ್ರೆ ದೊಡ್ಡ ಮನೆ ನಮ್ಮದು. ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದಕ್ಕಂತೆ, ಕಾಲೇಜ್ ಮಕ್ಕಳು ಹೋಗೋದಕ್ಕಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನೆಲೆಯಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದಾಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಕನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ ಮತ್ತೆ ಪ್ರಮುಖವಾದ ಪ್ರಶ್ನೆ ಹೌದು. ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು.

0: ಆಗ ನನಗೆ ಪ್ರಾಯ ಎನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರತ್ತಿದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಗಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹೆಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು, ಮೊಬೈಲ್, ಮೊಬೈಲ್ ಕಂಪ್ಯೂಟರ್ ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದ್ರೊಳಗೆ ತೊಡಸ್ಕೊಳ್ಳೋದು. ಅದ್ರ ತೊಡಸ್ಕೊಳ್ಳೋದು ಹೆಂಗೆ, ನಾನು ಒಂದು ಒಳ್ಳೆ ಹೂವು ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿ ವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದ, ಪತ್ರಗಳನ್ನು ಹಿಡಿದು, ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನ ಕುರಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡೋಕಾಗ. ಹಾಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು. ಎಲ್ಲ ಕುಂದಾಪುರ ಸಂಗತಿಯೇ ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಅಂದ್ರೆ ನಿಮ್ದ ಕಂಡ್ಕೊಂಡು ನಮ್ಗೆ ಗೊತ್ತತ್ವಾರೆ, ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಆದ್ರೆ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನೂ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ, ದಿವಸಕ್ಕೆ ಒಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ,
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಆಗ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ, ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ. ಇಲ್ಲಿ ಅವರು ಒಂದು ಹೇಳುದು, ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರು ಇದ್ರ ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನು ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ ಅವರು ಎಂತ ಅಂತ. ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ, ಮದ್ವೆ ಆಗಿ ಹೊಸದಾಗಿಲ್ಲ. ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು, ಎಂತ ಹೇಳಿದ್ರು ಅವ್ರು, ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಂಬರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿ ಇಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
2: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮ ಮನೆಯಲ್ಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿ ಕೊಡ್ತೀನಿ ನನ್ನ ಭಾಷೆ ನಾ ಹೇಳಿ ಕೊಡ್ತೀನಿ ಇದು ಇಲ್ಲಿ
2: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು. ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು. ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ. ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್ ಮಾತಾಡ್ತಾರೆ?
2: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ಅವ್ರ ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ.
1: ಅದು ಟೋನ್ ಟೋನ್ ಚೇಂಜ್ ಇರುತ್ತೆ.
2: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
2: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್.
3: ಮಕ್ಕಳು ಅವಳ ಹತ್ರ ಮಾತ್ರ ಕನ್ನಡ.
1: ಅದೇ ಅದೇ ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
2: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
2: ನಾನ್ ತುಂಬಾ ಇಷ್ಟ ಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎ ಎಸ್ ಎನ್ ಹೆಬ್ಬಾರ್ ಅವರು ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಣ್ಣಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎ ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸೊ ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಯಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿ ಅಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಾ.
4: ಹೋಯ್ ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದಿಗಳಿಗೆ ಕತಿ ಸಹ ಇತ್ತು. ಅಂಥದ್ದೊಂದು ಗಾದಿ ಮತ್ತೆ ಇವತ್ತು ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕತಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಂಬ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರು ಹಾಕ, ಇಲ್ಲಿ ಗ್ವಾಡೆ ನೀರು ಹಾಕ, ಏ ಇಲ್ಲಿ ಬುಡ್ದೆ ನೀರು ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರು ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಂಬ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಂಬ್ರು ಕಣಿ. ಇವ್ರು ಊರು ಜನರೆಲ್ಲ ಅದನ್ನು ಕಂಡು ಒಕ್ಕೊಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದರೂ ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗಿ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ. ನಮಸ್ಕಾರ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಣಿ.

0: ನೆನ್ನೆದೆಯ ಕಡಲೇಕೆ ಬೀಗುತ್ತಿಯುವುದು.
1: ಬ್ಯಾಸಿ ತಿಂಗಳ ಜಕ್ಣಿ, ಸ್ವಾಣಿ ತಿಂಗಳಲ್ ಅಜ್ಜಿ, ಹೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಅಪ್ಪಯ್ಯ, ಓ ಅಪ್ಪಯ್ಯ.
4: ಅಯ್ಯಯ್ಯ, ಎಂತ ಐತಣ್ಣ ನಿಂಗೆ? ಬೇಳ ಮುಂಚೆ ಹೊಸ್ಲು ಕಡೆ ನಂಗೆ ನಿಂತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ತಿರ್ ಕೂಡ್ಲಕ್ ಹೋಗುತ್ತಲ್ಲ, ಹಾಂಗ ಹೋಗ್ತಿದ್ದೆ ಇವ್ ಹೊತ್ತನಿಂದ. ಹಾ ಇದ್ಯಾರ, ನಾನು ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
3: ಅಪ್ಪಯ್ಯ, ಇನ್ಮೇಲೆ ಇವ್ರು ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
4: ಮತ್ತೆ
3: ನಿಮ್ ಅಳಿಯ.
4: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡಿ ಮಾಡ್ತೇಕಂದಲ್ಲ.
3: ಅಪ್ಪಯ್ಯ, ನಾನು ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗಿ ಹೇಳ್ತಿಪ್ಪದ. ನಾನು ಮದಿ ಅಂದಳಿ ಆದ್ರೆ ಈ ದೇವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲ ಅಂದ್ರೆ ನನ್ ಕೊರಳಿಗೆ ಉರುಳು ಹಾಕೊಂಡು ಸತ್ತೋತೆ.
4: ಅಯ್ಯಬ್ಬ, ಒಂದ್ ರಗಳಿ ತಪ್ಪಿ ಹೋಯ್ತು.
3: ಅಪ್ಪಯ್ಯ ಹೆದರ್ಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕಂಬತ್ತಿಗೆ ನಿಮ್ ಹೆಸರನ್ನ ಬರ್ದಿಟ್ಟ ಬಳ್ಳಿ ಹಾಕಂತೆ.
4: ಏ ದೇವ್ರೆ, ಇದ್ ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಹಾಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
3: ಅವ್ರು ತುಂಬಾ ಒಳ್ಳೇರಪ್ಪ.
4: ಒಳ್ಳೆತ ನಾ ಹೊಟ್ಟೆ ತುಂಬಸುದಿಲ್ಲ,
3: ಅವ್ರ ಹೊತ್ರ ಹೊತ್ತ ಎಮ್ಮಿತ್ತ.
4: ನೀನ್ ದಿನ ಕೊಡ್ಕಂಗ್ ನಿತ್ಕೊಂಡು ಗೊಬ್ಬರ ಕೋರ್ತಾ ಕಣಕಷ್ಟೇ.
3: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
4: ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
3: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
4: ಎಂತ ಗೆಣಕ್ ತಿಂದಿನ?
3: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
4: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
3: ಏ ಮಬ್ಬರ್ ಯಾವ